ಶುಭೋದಯ, ಎಲ್ಲರಿಗೂ ನಮಸ್ಕಾರ. ಸಮಯ ಸರಿಯಾಗಿ 5:58. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 12ನೇ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 2ನೇ ತಾರೀಕು ಮಂಗಳವಾರ. ಇದೀಗ ಸಮಯ ಸರಿಯಾಗಿ 5:59. ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಲ್ಲಿ ನಾನು ಮಾಧು ಚೈತ್ರ.

0: ಆಸೆ.
1: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
2: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ
1: ವೇಣು ನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ

ಮನದಾಳದ ಪ್ರಾರ್ಥನೆ ನಾದಾರ್ಚನೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಹೇಳ್ತಾ ನಿಮ್ ಜೊತೆ ಆಗ್ತಾರದು ನಾನು ಮಧು ಚೈತ್ರ. ಇದು ಭಕ್ತಿ ಗೀತೆಗಳನ್ನ ಕೇಳುವಂತಹ ಸಮಯ. ಭಕ್ತಿ ಗೀತೆಗಳಲ್ಲಿ ಇದೀಗ ಮೊದಲಿಗೆ ಬಿ ಕೆ ಸುಮಿತ್ರ ಅವರ ದನಿಯಲ್ಲಿ ಮಂಗಳವಾರದ ಈ ಶುಭ ದಿನ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಭಕ್ತಿ ಗೀತೆ.

ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಸಮಯ ಸರಿಯಾಗಿ 6:30. ಇದೀಗ ಸಿನಿಮಾ ಭಕ್ತಿ ಗೀತೆಗಳನ್ನು ಕೇಳುವಂತಹ ಸಮಯ.

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ, ಎಂವಿ ಸೀತಾರಾಮಯ್ಯ, ಕವಿ, ಸಾಹಿತಿ, ವ್ಯಾಕರಣ, ವಿಶೇಷವಾಗಿ ಹಸ್ತಪ್ರತಿಶಾಸ್ತ್ರ ಸಂಶೋಧನೆಯಲ್ಲಿ ಆಸಕ್ತರು. ರಾಘವ ಇವರ ಕಾವ್ಯನಾಮ. ನಿಘಂಟು ರಚನಾ ಸಮಿತಿಯಲ್ಲಿ ಇದ್ದರು, ಅಧ್ಯಾಪಕರಾಗಿದ್ದರು, ಚಿತ್ರಕಲೆಯೂ ಇವರಿಗೆ ಒಲಿದಿತ್ತು. ಎಂವಿ ಸೀತಾರಾಮಯ್ಯ ಅವರು ಕನ್ನಡ ಸಾಹಿತ್ಯ ಪರಂಪರೆಯ ಒಂದು ಅವಲೋಕನ ಮಾಡಿದ್ದಾರೆ, ಕೇಳೋಣ. ಎಂವಿ ಸೀತಾರಾಮಯ್ಯ ಅವರ ಧ್ವನಿ.
1: ಹತ್ತೊಂಬತ್ತನೇ ಶತಮಾನದವರೆಗಿನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪರಿಶೀಲಿಸಿದರೆ ಸಂಪ್ರದಾಯ ನಿಷ್ಠೆ ಮತ್ತು ಪ್ರಯೋಗಶೀಲಗಳು ಹೋರಾಟ ನಡೆಸಿಕೊಂಡು ಬಂದಿರುವುದು ವ್ಯಕ್ತಪಡುತ್ತದೆ. ಪ್ರಯೋಗ ಪ್ರಯತ್ನಗಳೆಲ್ಲ ಮುಖ್ಯವಾಗಿ ಕಾವ್ಯ ಶರೀರಕ್ಕೆ ಸಂಬಂಧಪಟ್ಟಂತೆ ನಡೆದವೇ ಹೊರತು ಅವು ಕಾವ್ಯದ ಧಾತುವಿಗೆ ಸಾಮಗ್ರಿಯಾದ ಸಾಂಸ್ಕೃತಿಕ ಪರಂಪರೆಯನ್ನು ತಿರಸ್ಕರಿಸಲಿಲ್ಲ. ಪ್ರಾಚೀನ ಕನ್ನಡ ಸಾಹಿತ್ಯದ ಯಾವ ಒಂದು ವಿಭಾಗವನ್ನು ಪರಿಶೀಲಿಸಿದರೂ ಅದು ಚಂಪು ಷಟ್ಪದಿ ಮುಂತಾಗಿ ಕಾವ್ಯ ಪ್ರಕಾರದ ದೃಷ್ಟಿಯಿಂದ ಮಾಡಿದ ವಿಭಾಗವಾಗಿರಲಿ, ವೈದಿಕ ಜೈನ ವೀರಶೈವ ವೈಷ್ಣವ ದ್ವೈತ ಅದ್ವೈತ ಮುಂತಾಗಿ ಧರ್ಮ ದರ್ಶನಗಳ ದೃಷ್ಟಿಯಿಂದ ಮಾಡಿದ ವಿಭಾಗವಾಗಲಿ, ಒಂದು ಇನ್ನೊಂದಕ್ಕೆ ಪರಕೀಯ ಎನ್ನುವ ಮಟ್ಟಿಗೆ ಬೇರೆಯಾಗಿ ಕಾಣುವಂತಾಗಲಿಲ್ಲ. ರಸ, ರೀತಿ, ಅಲಂಕಾರ, ಧ್ವನಿ ಮುಂತಾದ ಕಾವ್ಯತತ್ವದ ಪ್ರಮೇಯಗಳು ಎಲ್ಲ ಕವಿಗಳಿಗೂ ಅನುಸರಣೀಯವಾದ ಮಾರ್ಗದರ್ಶಕ ಸೂತ್ರಗಳಾಗಿತ್ತು. ಈ ಕಾರಣಗಳಿಂದ ಪ್ರಾಚೀನ ಸಾಹಿತ್ಯದ ಪ್ರತಿಯೊಂದು ಪ್ರಕಾರವು ಶತಮಾನಗಳ ಲೆಕ್ಕದಲ್ಲಿ ದೀರ್ಘಾಯುಷ್ಯದಿಂದ ಬಾಳಿದವು. ಇದಿಷ್ಟು ಹಿಂದಿನ ಸಾಹಿತ್ಯದ ಮಾತು. ಇಂದಿನ ಸಾಹಿತ್ಯ ಎನ್ನುವಾಗ 20ನೆಯ ಶತಮಾನದ ಆರಂಭದಿಂದ ಮೊದಲಾಗುವ ಹೊಸಗನ್ನಡ ಸಾಹಿತ್ಯ ಎಂದು ಇಟ್ಟುಕೊಳ್ಳಬಹುದೇ ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ವಿಚಾರ ಸೌಕರ್ಯಕ್ಕಾಗಿ ಈ ಹೊಸಗನ್ನಡದ ಯುಗದಲ್ಲಿ ಅರುಣೋದಯ ಕಾಲ, ನವೋದಯ ಸಾಹಿತ್ಯ ಕಾಲ, ನವ್ಯ ಸಾಹಿತ್ಯದ ಕಾಲ ಎಂದು ವಿಂಗಡಿಸಿಕೊಳ್ಳಬಹುದು. ಅರುಣೋದಯ ಕಾಲದಲ್ಲಿ ಪದ್ಯಕಾವ್ಯ ಸಂಪ್ರದಾಯ ಸತ್ವ ಹೊಂದಿ ಅಸ್ತಂಗತವಾಗಿತ್ತು. ಗದ್ಯ ಸಾಹಿತ್ಯದಲ್ಲಿ ಒಂದು ಹೊಸತನ ಮೂಡಿತ್ತು. ಬಿ ವೆಂಕಟಾಚಾರ್ಯ, ಗಳಗನಾಥ, ಕೆರೂರು ವಾಸುದೇವಾಚಾರ್ಯ, ಎಂ ಎಸ್ ಪುಟ್ಟಣ್ಣ ಮುಂತಾದವರು ಸಾಮಾಜಿಕ ಐತಿಹಾಸಿಕ ವಸ್ತುಗಳುಳ್ಳ ಕಾದಂಬರಿಗಳನ್ನು ರಚಿಸಿ ಸಾಹಿತ್ಯಕ್ಕೆ ಹೊಸ ತಿರುವನ್ನು ಕೊಟ್ಟರು. ಇವರು ರಾಮಾಯಣ ಮಹಾಭಾರತ ಪುರಾಣಗಳನ್ನು ವಸ್ತುವಿಗಾಗಿ ಅವಲಂಬಿಸಲಿಲ್ಲ. ಆದರೆ ಅವು ಎತ್ತಿ ಹಿಡಿದಿದ್ದ ಜೀವನ ಮೌಲ್ಯಗಳನ್ನು ತಮ್ಮ ಕೃತಿಗಳಲ್ಲಿ ಹೊಸ ವಿಧಾನದಲ್ಲಿ ಪ್ರತಿಪಾದನೆ ಮಾಡಿದರು. ಈ ಕಾಲದಲ್ಲಿ ಹಳಗನ್ನಡ ಸಾಹಿತ್ಯದಲ್ಲಿ ಆಧುನಿಕ ದೃಷ್ಟಿಯ ಪಾಂಡಿತ್ಯ ಬೆಳೆಯತೊಡಗಿತು. ಈ ಪಾಂಡಿತ್ಯ ಪರಂಪರೆಗೆ ಪಾಶ್ಚಾತ್ಯ ವಿದ್ವಾಂಸರೇ ಮಾರ್ಗದರ್ಶಕರಾಗಿದ್ದರು. ಇದರಿಂದಾಗಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಸಾಹಿತ್ಯದ ಸಂಬಂಧವನ್ನು ಅನೇಕ ಬಗೆಯಲ್ಲಿ ಗುರುತಿಸಬಹುದು. ಹೊಸಗನ್ನಡ ಸಾಹಿತ್ಯದಲ್ಲಿ ಪ್ರಯೋಗ ಮಾಡಿದವರು ಹಳಗನ್ನಡ ಸಾಹಿತ್ಯದ ಸತ್ವವನ್ನು ಮೈಗೂಡಿಸಿಕೊಂಡೇ ಮುಂದುವರಿದರು. ಈ ಪ್ರಯೋಗಗಳ ಫಲಿತಗಳಾದ ಹೊಸ ಸಾಹಿತ್ಯ ಪ್ರಕಾರಗಳು ಕನ್ನಡಕ್ಕೆ ತೀರಾ ಹೊಸವೂ ಆಗಿರಲಿಲ್ಲ. ಕನ್ನಡ ಸಾಹಿತ್ಯದ

0: ಅಲ್ಲಿಯೇ ರೂಢವಾಗಿದ್ದ ಸಾಹಿತ್ಯ ಪ್ರಕಾರಗಳು ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಪರಿಷ್ಕೃತ ರೂಪಗಳನ್ನು ಪಡೆದವು. ಆಧುನಿಕ ಕವಿತೆಯ ವಿವಿಧ ಛಂದಃ ಪ್ರಕಾರಗಳ ವಿನ್ಯಾಸಕ್ಕೆ ಇಂಗ್ಲಿಷ್ ಕವಿಗಳ ಭಾವಗೀತೆಗಳ ಕಟ್ಟಡ ಮಾದರಿಯನ್ನು ಒದಗಿಸಿದರೂ ಮಾತ್ರಾಗಣಗಳ ಇಟ್ಟಿಗೆಗಳೆಲ್ಲ ಷಟ್ಪದಿ ಛಂದಸ್ಸಿನವೇ. ಈ ಕಾಲದ ಗದ್ಯಪದ್ಯ ಕವಿಗಳ ಸುಧಾರಣಾ ದೃಷ್ಟಿ ಕೂಡ ಭಾರತೀಯ ಸಂಸ್ಕೃತಿಯ ಚೌಕಟ್ಟಿನಲ್ಲೇ ವ್ಯವಹರಿಸಿತು. ನವೋದಯ ಸಾಹಿತ್ಯ ಎಂಬ ನಾಮಕರಣವಾದದ್ದು ನವ್ಯ ಕಾವ್ಯ ಎಂಬ ಹೊಸ ಪ್ರಯೋಗ ತಲೆದೋರಿದ ಈಚಿನ ವರ್ಷಗಳಲ್ಲಿ. ಹೀಗೆ ವಿಮರ್ಶೆಯ ಪರಿಭಾಷೆಯ ಅಗತ್ಯಗಳಿಗಾಗಿ ಹೆಸರುಗಳನ್ನು ಟಂಕಿಸುವುದರಲ್ಲಿ ತಪ್ಪೇನಿಲ್ಲ. ಆದರೆ ನವ್ಯ ಕಾವ್ಯ ಮೇಲು, ನವೋದಯ ಕಾವ್ಯ ಕೀಳು ಎನ್ನುವ ದೃಷ್ಟಿ ಮಾತ್ರ ತಪ್ಪು. ಇಂದಿನ ಸಾಹಿತ್ಯದ ಕೆಲವು ಧೋರಣೆಗಳು ನಮಗೆ ತೀರಾ ಪರಕೀಯವಾದವು. ಅನಾಥ ಪ್ರಜ್ಞೆ, ತಬ್ಬಲಿತನದ ಸೋಗು, ಒಂಟಿತನದ ಬೇಸರ ಇವೆಲ್ಲ ಪರಕೀಯ ಧೋರಣೆಗಳ ಅನುಕರಣ. ಒಟ್ಟಿನಲ್ಲಿ ಇಂದಿನ ಸಾಹಿತ್ಯದ ಹೊಸ ಪ್ರಯೋಗಗಳು ಕನ್ನಡ ಸಾಹಿತ್ಯ ಪರಂಪರೆಯ ಜೈವಿಕ ಸತ್ವವನ್ನು ಕೂಡಿಸಿಕೊಂಡಂತೆ ಕಾಣುವುದಿಲ್ಲ. ಕಾಲಪುರುಷ ಇವುಗಳ ಬಗೆಗೆ ಏನು ತೀರ್ಪನ್ನು ಕಾದಿರಿಸಿದ್ದಾನೋ ಹೇಳುವುದು ಕಷ್ಟ. ಆದರೆ ಇಂದಿನ ತರುಣ ಪೀಳಿಗೆಯ ಬರಹಗಾರರ ಕೆಲವು ಪ್ರಯತ್ನಗಳು ಸಾಹಿತ್ಯ ಪರಂಪರೆಯ ಕಡಿದು ಹೋದ ಎಳೆಗಳನ್ನು ಕೂಡಿಸಿಕೊಂಡು ಮುಂದುವರಿಯುವ ಚಿಹ್ನೆಗಳೂ ಕಾಣಿಸುತ್ತಿವೆ. ಇಂದಿನ ಸಾಹಿತ್ಯ ಹೊಸ ದಿಕ್ಕಿನಲ್ಲಿ ಹರಿಯುವುದು ಖಂಡಿತ.
1: ರಾಘವ ಎಂವಿ ಸೀತಾರಾಮಯ್ಯ ಅವರ ಧ್ವನಿಯನ್ನು ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್.
2: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿ ಯು ಮಿನ್ ಆಂಗ್ ಲೈಂಗ್ ಇತ್ಯಶಶ್ಚ ಹ್ಯಃ ನವದಿಲ್ಲ್ಯಾಂ ದ್ವಿಪಕ್ಷೀಯೋಪವೇಶನಂ ಕೃತವಂತೌ. ಉಭಯೋಃ ಮಧ್ಯೆ ಐತಿಹಾಸಿಕ ಸಭ್ಯತಾಗತ ಸಂಬಂಧಾನ್ ಇತೋಪಿ ಸುದೃಢೀಕರ್ತುಂ ವಾರ್ತಾ ಅಭವತ್. ಸಂವಾದೆ ಮ್ಯಾನ್ಮಾರ ಭಾರತ ದೇಶಯೋಃ ಮಿಥಃ ಸುರಕ್ಷಾಂ ಸಂಪರ್ಕಂ ಚ ಸಮೇತ್ಯ ದೇಶದ್ವಯೋಃ ಸಂಬಂಧಾನಾಂ ಸಮೇಪಿ ಪಕ್ಷಾಃ ಚರ್ಚಿತಾಃ. ಉಪವೇಶನಸ್ಯಾನಂತರಂ ವಿದೇಶ ಸಚಿವಃ ವಿಕ್ರಮ ಮಿಸರಿ ಅವೋಚತ್ ಯತ್ ದೇಶದ್ವಯೇನ ವಿದೇಶ ವ್ಯವಹಾರ ವಿಕಾಸ ಶಿಕ್ಷಾ ಸ್ವಾಸ್ಥ್ಯಾದಿ ವಿಷಯೇಷು ಕಾರ್ಯಾಚರಣಾಯ ಸಹಮತ್ಯಂ ಪ್ರಕಟಿತಂ.
3: दोनों पक्षों ने अपने सुरक्षा हितों के प्रतिकूल गतिविधियों के लिए क्षेत्र के दुरुपयोग को रोकने के महत्व पर बल दिया. कुल मिलाकर राष्ट्रपति की इस यात्रा ने दोनों पक्षों के दीर्घकालिक साझेदारी को और गहरा करने तथा क्षेत्र में पारस्परिक लाभ, विकास और समृद्धि के लिए मिलकर काम करने की साझा प्रतिबद्धता की एक बार फिर पुष्टि की है.
4: ग्रोथ एंड प्रॉस्पेरिटी इन द रीजन.
2: ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಅವದತ್ ಯತ್ ಭಾರತಸ್ಯ ನೇಬರ್ಹುಡ್ ಫಸ್ಟ್, ಆಕ್ಟ್ ಈಸ್ಟ್, ಮಹಾಸಾಗರಾದಿ ನೀತಿಷು ಮ್ಯಾನ್ಮಾರ ದೇಶ ಮಹತ್ವಪೂರ್ಣ ಸಹಭಾಗಿ ಅಸ್ತಿ. ಹ್ಯಃ ರಾಷ್ಟ್ರಪತಿ ಭವನೆ ಮ್ಯಾನ್ಮಾರ ದೇಶಸ್ಯ ರಾಷ್ಟ್ರಪತ್ಯುಃ ಯು ಮಿನ್ ಆಂಗ್ ಲೈಂಗ್ ವರ್ಯಸ್ಯ ಸ್ವಾಗತಂ ಕುರ್ವಂತಿ ರಾಷ್ಟ್ರಪತಿ ಮುರ್ಮುಃ ಅವದತ್ ಯತ್ ಉಭಯೋಃ ದೇಶಯೋಃ ಮಧ್ಯೆ ಪುರಾತನಾಃ ಸಂಬಂಧಾಃ ಸಂತಿ. ರಾಷ್ಟ್ರಪತಿ ಅವದತ್ ಯತ್ ಮ್ಯಾನ್ಮಾರ ದೇಶ ಭಾರತಸ್ಯ ದಕ್ಷಿಣ ಪೂರ್ವ ಏಷ್ಯಾ ದೇಶಸ್ಯ ಪ್ರವೇಶದ್ವಾರ ಅಸ್ತಿ, ಅಪಿ ಚ ಏಕಮಾತ್ರ ಆಸಿಯಾನ ದೇಶ ಅಸ್ತಿ ಯಸ್ಯ ಭೂಸೀಮಾ ಭಾರತೇನ ಸಹ ಸಂಲಗ್ನ ಅಸ್ತಿ. ಭಾರತ ಒಮಾನ ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧಿ ಸಿಇಪಿಎ ಇತಿ ಹ್ಯಃ ಕ್ರಿಯಾನ್ವಿತ ಅಭವತ್. ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಅವೋಚತ್ ಯತ್ ಅಯಂ ಸಂಧಿ ದೇಶದ್ವಯೋಃ ಆರ್ಥಿಕ ರಣನೀತಿಕ ಸಂಬಂಧಾನ್ ದೃಢಯಿಷ್ಯತಿ. ವಾರ್ತಾಹರಾನ್ ಸಂಬೋಧಯನ್ ಶ್ರೀ ಗೋಯಲ ಅವೋಚತ್ ಯತ್ ಅಯಂ ಸಂಧಿ ನೂತನಾಪಣಂ ಉದ್ಘಾಟಯಿಷ್ಯತಿ. ಅನೇನ ನಿರ್ಯಾತೆ ವೃದ್ಧಿ ಭವಿಷ್ಯತಿ, ನಿವೇಶಃ ಅಪಿ ವೃದ್ಧಿಂ ಯಾಸ್ಯತಿ. ವ್ಯಾಪಕಾರ್ಥಿಕ ಸಹಭಾಗಿತಾ ಸಂಧೇಃ ಅಂತರ್ಗತಂ ಭಾರತೀಯ ನಿರ್ಯಾತಕೇಭ್ಯಃ ಒಮಾನೆ ಉತ್ಪಾದ ಸಮೂಹೇಷು ವಿಪಣೌ ಪ್ರತಿಶತ ಅಷ್ಟನವತಿಮಿತಾ ಶುಲ್ಕ ಮುಕ್ತ ಕಾರ್ಯಾನುಮತಿಃ ಭವಿಷ್ಯತಿ. ಶ್ರೀ ಗೋಯಲೇನ ಉಕ್ತಂ ಯತ್ ಅನೇನ ಆಜೀವಿಕಾ ಸಂವರ್ಧನಾಯ ವಿದ್ಯಾರ್ಥಿಭ್ಯಃ ಶ್ರಮಿಕೇಭ್ಯಃ ಮಹಿಳಾಭ್ಯಃ ಕೃಷಕೇಭ್ಯಃ ಮತ್ಸ್ಯಜೀವಿಭ್ಯಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಃ ಚ ಮಹತ್ವಪೂರ್ಣ ರೂಪೇಣ ಲಾಭೋ ಭವಿಷ್ಯತಿ.
5: I am confident that this comprehensive agreement.
3: हमें विश्वास है कि व्यापक समझौता ओमान के साथ हमारे संबंधों को नई गति प्रदान करेगा। पहले दिन से ही भारत को ओमान की 98% उत्पाद श्रेणियों में शुल्क मुक्त पहुंच

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ, ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ವಾರ್ತೆಗಳ ವಿವರ: ರಾಜ್ಯ ನೂತನ ಸಚಿವ ಸಂಪುಟ ರಚನೆ ಕುರಿತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಲವರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವುದು ನ್ಯಾಯಸಮ್ಮತವಲ್ಲ. ಕಲಬುರಗಿಯ ಆಳಂದದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದ ಪ್ರಕರಣವನ್ನೂ ಸಹ ಹಿಂತೆಗೆದುಕೊಳ್ಳಲಾಗಿದೆ. ಇದರ ವಿರುದ್ದ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 3 ವರ್ಷಗಳಿಂದಲೂ ಭ್ರಷ್ಟಾಚಾರ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ. ಹಿಂದೂಗಳ ಕಡೆಗಣನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಖಾತರಿ ಯೋಜನೆಗಳ ಜಾರಿಯಿಂದಾಗಿ ಅನುದಾನದ ಕೊರತೆ ಉಂಟಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದರು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿದ್ದು ಮೊದಲ ದಿನ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಲೆಗಳನ್ನು ತಳಿರು ತೋರಣ ರಂಗೋಲಿ ಮೂಲಕ ಶೃಂಗಾರಗೊಳಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಪುಷ್ಪಾರ್ಪಣೆ ಮಾಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಕಡೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ರಜೆ ಬಿಡುವಿನಲ್ಲಿದ್ದ ಮಕ್ಕಳು ಉತ್ಸಾಹದಿಂದಲೇ ಶಾಲೆಗೆ ಹಾಜರಾದರು. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತಾವು ಮಂಡಿಸಿದ್ದ ರಾಷ್ಟೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 117(3) ವಿಧಿಯ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರೈತರಿಗೆ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತಾವು ಡಿಸೆಂಬರ್ 2025 ಈ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೆವು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವುದರೊಂದಿಗೆ ಪಾರ್ಥೇನಿಯಂ ಕಳೆ ನಿರ್ಮೂಲನೆ ಕುರಿತು ಅರಿವು ಮೂಡಿಸಲಾಯಿತು. ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎಸ್ ಬಸವರಾಜು ಮಾತನಾಡಿ, ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರಕ್ಕೆ ದೊಡ್ಡ ಸವಾಲಾಗಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣಗೊಂಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಬೀದಿ ಬದಿ ವ್ಯಾಪಾರಿಗಳ ಜೀವನ ಮಟ್ಟ ಉತ್ತಮಪಡಿಸುವಲ್ಲಿ ಈ ಯೋಜನೆ ನೆರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಅಸಂಖ್ಯಾತ ಬೀದಿ ಬದಿ ವರ್ತಕರಿಗೆ ಅಡಮಾನರಹಿತ ಸಾಲ ಸೌಲಭ್ಯ ಒದಗಿಸುವುದು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಯೋಜನೆ ನೆರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ, ಪಿಎಂ ಸ್ವನಿಧಿ ಯೋಜನೆಯು ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಆರಂಭಿಸಿದ ಕಿರುಸಾಲ ಯೋಜನೆಯಾಗಿದ್ದು, ಯಾವುದೇ ಮೇಲಾಧಾರವಿಲ್ಲದೆ ವ್ಯಾಪಾರ ಬಂಡವಾಳಕ್ಕಾಗಿ ಸುಲಭವಾಗಿ ಸಾಲ ಒದಗಿಸುತ್ತದೆ. ಇದರಿಂದ ಹಲವು ಬೀದಿ ಬದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರಿಯಾಗಿದ್ದು, ಅರ್ಹರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ವತಿಯಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸದುಪಯೋಗ ಪಡಿಸಿಕೊಳ್ಳುವಂತೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆಗಳ ಯೋಜನೆಗಳನ್ನು ಕಲ್ಪಿಸುವುದಕ್ಕಾಗಿ ನಗರ ಮಟ್ಟದಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಲೋಕ ಕಲ್ಯಾಣ ಮೇಳಗಳನ್ನು ನಿನ್ನೆಯಿಂದ ಇದೇ 30ರವರೆಗೆ 1 ತಿಂಗಳ ಕಾಲ ಆಯೋಜಿಸಲಾಗಿದೆ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು, ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಇಂಧನ ಅಕ್ರಮ ದಾಸ್ತಾನು ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 10 ಎಫ್ಐಆರ್ ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು, 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1,300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು, 960 ಲೀಟರ್ ಪೆಟ್ರೋಲ್ ಮತ್ತು 2,194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು, 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಇತ್ತೀಚೆಗೆ 12ನೇ ಶತಮಾನದ ಚಾಳುಕ್ಯ ಚಕ್ರವರ್ತಿ 2ನೇ ಜಗದೇಕ ಮಲ್ಲನ ಆಳ್ವಿಕೆ ಸೂಚಿಸುವ ಕನ್ನಡ ಲಿಪಿ ಶಾಸನ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವ ಐತಿಹಾಸಿಕ ಪಳೆಯುಳಿಕೆಗಳ ಪತ್ತೆಗಾಗಿ ಸ್ಯಾಟಲೈಟ್ ಇಮೇಜಿಂಗ್ ತಂತ್ರಜ್ಞಾನ ಬಳಸುವಂತೆ ಸಚಿವರು ಸೂಚಿಸಿದ್ದಾರೆ. ಲಕ್ಕುಂಡಿಯ ಐತಿಹಾಸಿಕ ಪಳೆಯುಳಿಕೆಗಳ ಪತ್ತೆ ಕಾರ್ಯದ ಬಗ್ಗೆ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ.
4: ಕಳೆದ 15 ದಿನಗಳಲ್ಲಿ 120ಕ್ಕಿಂತ ಹೆಚ್ಚು ದೇವಾಲಯ ಮತ್ತು ಸ್ಮಾರಕಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಹೂತು ಹೋಗಿರುವಂಥ 101 ದೇವಾಲಯಗಳ ಅನಾವರಣಕ್ಕೆ ನಿಯಾಸ್ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ಆ ದೇವಾಲಯಗಳನ್ನು ಮತ್ತು ಬಾವಿಗಳನ್ನು ಹೊರತರುವಂಥ ಒಂದು ವಿನೂತನ ಒಂದು ಪ್ರಯತ್ನವನ್ನು ಸಹಿತವಾಗಿ ಮಾಡಲಾಗುತ್ತದೆ.
0: ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಪ್ರತಿಭಟನೆ ನಡೆಸಿ

ಆದೇಶ ರದ್ದುಗೊಳಿಸಲು ಆಗ್ರಹಿಸಿವೆ. ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಂಟಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಹೆಚ್ಚಳದಿಂದ ವ್ಯಾಪಾರ, ಕೈಗಾರಿಕೆ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದ್ದು, ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಸಮಯ ಸರಿಯಾಗಿ 7:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇವತ್ತು ನಾನು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು ಕಾವ್ಯವನ್ನೇ ಜೀವಿಸುತ್ತಿದ್ದ ಖ್ಯಾತ ಸಾಹಿತಿ ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಬಗ್ಗೆ. ಹೆಚ್ ಎಸ್ ವಿ ಅಂತಲೇ ಖ್ಯಾತರಾದ ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಸುಮಾರು 6 ದಶಕಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಸಾಹಿತ್ಯ ಕೃಷಿಯಲ್ಲಿ ಮತ್ತು ಅಧ್ಯಯನ ಅಧ್ಯಾಪನಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದವರು. ಸಾಹಿತ್ಯ ಅಷ್ಟೇ ಅಲ್ಲದೆ ಸುಗಮ ಸಂಗೀತ, ಕಿರುತೆರೆ ಮತ್ತು ಚಲನಚಿತ್ರ ಕ್ಷೇತ್ರಗಳಲ್ಲೂ ಸಾಕಷ್ಟು ಸಾಧನೆಯನ್ನು ಮಾಡಿದವರು ಹೆಚ್ ಎಸ್ ವಿ ಅವರು. ಅವರ ಒಂದಿಷ್ಟು ಮಧುರವಾದ ಗೀತೆಗಳ ಜೊತೆ ಜೊತೆಗೆ ಒಂದಷ್ಟು ಮಾತುಕತೆಯಲ್ಲಿ, ಅವರೊಂದಿಗೆ ಒಂದಷ್ಟು ಮಾಹಿತಿ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ ಮಧು ಜೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 7:26 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ HS ವೆಂಕಟೇಶ್ ಮೂರ್ತಿಯವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಲೇಖಕರು ಅಂತಾನೆ ಹೇಳಬಹುದು HSV ಅವ್ರನ್ನ. ಅವರು ಹುಟ್ಟಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿರೋ ಹೊದ್ದಿಗೆರೆ ಗ್ರಾಮದಲ್ಲಿ 1944 June 23. ಇವರ ತಂದೆ ನಾರಾಯಣ ಭಟ್ಟರು ಮತ್ತು ಇವರ ತಾಯಿ ನಾಗರತ್ನಮ್ಮ ಅವರು. ಇವರ ಚಿಕ್ಕ ವಯಸ್ಸಿನ ವಿದ್ಯಾಭ್ಯಾಸ ಅದೇ ಊರು ಹೊದಿಗೆರೆಯಲ್ಲೇ ನಡೀತು. ಏನು ಹೈಸ್ಕೂಲ್ ವಿದ್ಯಾಭ್ಯಾಸ ಹೊಳಲ್ಕೆರೆಯಲ್ಲೂ ನಡೆದವು ಅಂತ ಹೇಳಿದರು. ಭದ್ರಾವತಿಯ ಪಾಲಿಟೆಕ್ನಿಕ್ನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ಪಡೆದು ಮಲ್ಲಾಡಿಹಳ್ಳಿಯಲ್ಲಿ ಶಿಕ್ಷಕರಾಗಿ ಇವರ ವೃತ್ತಿ ಜೀವನವನ್ನು ಶುರು ಮಾಡಿದ್ರಂತೆ HSV ಅವರು. ಅವರ ಹೃದಯದಲ್ಲಿದ್ದ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಬೇಕು ಅನ್ನೋ ಕಾರಣದಿಂದ ಇವರು ಸುಮ್ಮನೆಗೂಡದೆ ಧಾರವಾಡ ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ BA ಪದವಿಯನ್ನು ಪಡೆದರು. ಅದಾದಮೇಲೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸೇರಿ ಬೆಂಗಳೂರು ವಿಶ್ವವಿದ್ಯಾಲಯದ MA ಪದವಿಯನ್ನು ಪಡೆದರು. 1973 ಪ್ರೊಫೆಸರ್ GS ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಕಥನ ಕವನಗಳು ಅನ್ನೋ ವಿಷಯ ಕುರಿತು ಥೀಸಿಸ್ ಬರೆದು ಬೆಂಗಳೂರು ವಿಶ್ವವಿದ್ಯಾಲಯದ PhD ಪದವಿಯನ್ನು ಕೂಡ ಗಳಿಸಿದರು HSV ಅವರು.

0: The Indian Navy invites online applications from unmarried male and female candidates for 10+2 BTEC Cadet Entry Scheme Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar, safeguarding seas for a Viksit Samriddh Bharat. Join Indian Navy.
1: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ ಸಂಗೀತ
1: ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ
0: ತಲೆಮಾರುಗಳ ಕೊಂಡಿ
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ
1: ನಿಮ್ಮ ಒಲವು ನಿರಂತರ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸಭೆ. ಇದೇ 4-2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೇಂಗ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ವ್ಯಾಪಾರ ರಕ್ಷಣೆ, ಗಡಿ ನಿರ್ವಹಣೆ ಹಾಗೂ ಸಂಸ್ಕೃತಿ ಸೇರಿದಂತೆ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಯ ಎಲ್ಲ ಪ್ರಮುಖ ವಿಷಯಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಸಹಕಾರ, ಆರೋಗ್ಯ, ಶಿಕ್ಷಣ ಹಾಗೂ ಇಂಧನ ವಲಯದಲ್ಲಿ ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸಲು ಒಲವು ತೋರಿವೆ ಎಂದು ತಿಳಿಸಿದರು. ಇದೇ ವೇಳೆ ಉಭಯ ದೇಶಗಳ ಭದ್ರತಾ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ಪರಸ್ಪರ ಭೂಪ್ರದೇಶವನ್ನು ದುರುಪಯೋಗಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂಬ ಅಂಶವನ್ನು ಇಬ್ಬರೂ ನಾಯಕರು ದೃಢವಾಗಿ ಒತ್ತಿ ಹೇಳಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿಗಳು ವಿವರಿಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ನವದೆಹಲಿಯಲ್ಲಿ ನಿನ್ನೆ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡ ಸಂಸದ ಹಾಗೂ ಪಕ್ಷದ ವಕ್ತಾರ ಡಾಕ್ಟರ್ ಸಂಬಿತ್ ಪಾತ್ರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ 12 ವರ್ಷಗಳ ಸೇವೆ, ಪಕ್ಷದ ಸಾಂಸ್ಥಿಕ ವಿಸ್ತರಣೆ ಮತ್ತು ಸಮಾಜದ ವಿವಿಧ ವರ್ಗಗಳಿಗೆ ಪಕ್ಷದ ವ್ಯಾಪ್ತಿಯನ್ನು ತಲುಪಿಸುವ ಭವಿಷ್ಯದ ಕಾರ್ಯಕ್ರಮಗಳ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನೇತೃತ್ವದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಹೇಗೆ ಅಭಿವೃದ್ಧಿ ಹೊಂದಿ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಎಂಬುದಕ್ಕೆ ದೇಶವೇ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮೈತ್ರಿಕೂಟ ದೇಶದ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಜನಸೇವೆ ಮಾಡುವ ಸುವರ್ಣ ಅವಕಾಶವನ್ನು ಪಡೆದುಕೊಂಡಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದೇ 4 ಮತ್ತು 5 ರಂದು 2ನೇ ಬ್ರಿಂಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಭಾರತದ ಬ್ರಿಕ್ಸ್ 2026ರ ಘೋಷವಾಕ್ಯವಾದ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಕ್ಕೆ ಅನುಗುಣವಾಗಿ ಈ 2 ದಿನಗಳ ಸಭೆಯು ಸಾಂಸ್ಕೃತಿಕ ಸಹಕಾರದ ಕುರಿತು ಬಹುಪಕ್ಷೀಯ ಚರ್ಚೆಗಳಿಗೆ ವೇದಿಕೆ ಕಲ್ಪಿಸಲಿದೆ ಎಂದರು. ಈ ಬಾರಿಯ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಯ ವಿಷಯಗಳ ಸುತ್ತ ನಡೆಯಲಿದ್ದು, ಅದರಲ್ಲಿ ಸೃಜನಾತ್ಮಕ ಆರ್ಥಿಕತೆ ಮತ್ತು ಕೃತಕ ಬುದ್ಧಿಮತ್ತೆ, ಪರಂಪರೆಯ ಸಂರಕ್ಷಣೆ ಹಾಗೂ ಸಂಸ್ಕೃತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಒಳಗೊಂಡಿವೆ ಎಂದು ಅವರು ವಿವರಿಸಿದರು. ಈ ಸಭೆಯು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ವಿಶ್ವ ಆರ್ಥಿಕ ವೇದಿಕೆಯ ಸಹಯೋಗದೊಂದಿಗೆ ನವದೆಹಲಿಯಲ್ಲಿ ನಿನ್ನೆ ಇಂಡಿಯಾ ಸ್ಕಿಲ್ಸ್ ಎಕ್ಸಲರೇಟರ್ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಒಳನೋಟದಿಂದ ಕ್ರಮದವರೆಗೆ ಪ್ರಗತಿಗಾಗಿ ಕೌಶಲ್ಯದ ಕೊರತೆ ನೀಗಿಸುವುದು ಎಂಬ ಘೋಷವಾಕ್ಯದಡಿಯಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ, ಉದ್ಯಮದ ಇಂದಿನ ಬೇಡಿಕೆಗಳಿಗೆ ತಕ್ಕಂತೆ ಯುವಜನರ ಕೌಶಲ್ಯಗಳನ್ನು ರೂಪಿಸಿದರೆ ಭಾರತದ ಜನಸಂಖ್ಯಾ ಬಲ ಜಾಗತಿಕ ಪ್ರಗತಿಯ ಪ್ರೇರಕ ಶಕ್ತಿಯಾಗಲಿದೆ ಎಂದರು. ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಕಾರ್ಯಪಡೆಯ ನಿರ್ಮಾಣಕ್ಕೆ ಸರ್ಕಾರ, ಉದ್ಯಮ ವಲಯ ಮತ್ತು ಶೈಕ್ಷಣಿಕ ವಲಯಗಳ ಜಂಟಿ ಸಹಕಾರ ಅಗತ್ಯ ಎಂದು ಅವರು ತಿಳಿಸಿದರು. ಹಮೀರಪುರ ಜಿಲ್ಲೆಯ ಬೆತ್ವಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕುಸಿದು 6 ಜನರು ಮೃತಪಟ್ಟ ದುರಂತದ ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರವು 2 ಪ್ರತ್ಯೇಕ ಉನ್ನತ ಮಟ್ಟದ ತನಿಖಾ ಸಮಿತಿಗಳನ್ನು ರಚಿಸಿದೆ. ಜಿಲ್ಲಾಡಳಿತ ಹಾಗೂ ಉತ್ತರ ಪ್ರದೇಶ ಸೇತುವೆ ನಿಗಮದ ಅಡಿಯಲ್ಲಿ ರಚನೆಯಾಗಿರುವ ಈ ಸಮಿತಿಗಳು ಈಗಾಗಲೇ ಘಟನೆಯ ಕುರಿತು ಸಮಗ್ರ ತನಿಖೆಯನ್ನು ಆರಂಭಿಸಿವೆ. ಈ ಕುರಿತು ಮಾಹಿತಿ ನೀಡಿರುವ ಅಮೀರಪುರ ಜಿಲ್ಲಾಧಿಕಾರಿ ಅಭಿಷೇಕ್ ಗೋಯಲ್ ಅವರು, ಜಿಲ್ಲಾಡಳಿತವು ಅಪರ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿಯು ದುರಂತಕ್ಕೆ ಸಂಬಂಧಿಸಿದ ಎಲ್ಲ ಆಡಳಿತಾತ್ಮಕ, ತಾಂತ್ರಿಕ ಹಾಗೂ ಕಾರ್ಯವಿಧಾನವಾದ ಅಂಶಗಳ ಬಗ್ಗೆ ವಿವರವಾದ ಪರಿಶೀಲನೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಕಾನೂನು ಸಚಿವಾಲಯದ ಅಧಿಸೂಚನೆಯ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇವರೊಂದಿಗೆ ಹಿರಿಯ ವಕೀಲರಾದ ವೆಂಕಟ ಸುಬ್ರಹ್ಮಣಿ ಮೋಹನ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ತಾವು ನಡೆಸಿದ ಸುದೀರ್ಘ ಮಾತುಕತೆ ಮತ್ತು ಮಧ್ಯಸ್ಥಗಾರರ ಮುಖಾಂತರ ಹೆಜ್ಬುಲ್ಲಾ ಸಂಘಟನೆಯೊಂದಿಗೆ ನಡೆಸಿದ ಸಂವಹನದ ಬಳಿಕ ಉಭಯ ಬಣಗಳು ಸಂಘರ್ಷವನ್ನು ತಗ್ಗಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಮುಂದೆ ಉಭಯ ಕಡೆಯಿಂದಲೂ ಯಾವುದೇ ದಾಳಿಗಳು ನಡೆಯುವುದಿಲ್ಲ ಮತ್ತು ಬೈರುತ್ಗೆ ಹೊರಟಿದ್ದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ನ ಭೂಸೇನೆ ನುಗ್ಗಿದ ಮರುದಿನವೇ ಮತ್ತು ಇಸ್ರೇಲ್ ನಗರಗಳ ಮೇಲೆ ಹೆಜ್ಬುಲ್ಲಾ ನಡೆಸಿದ ಕ್ಷಿಪಣಿ ದಾಳಿಯ ಬೆನ್ನಲ್ಲೇ ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ದಾಳಿ ನಡೆಸಲು ಇಸ್ರೇಲ್ ಸರ್ಕಾರ ಆದೇಶಿಸಿತ್ತು. ಹೆಜ್ಬುಲ್ಲಾ ಕದನ ವಿರಾಮನ್ನು ಉಲ್ಲಂಘಿಸುತ್ತಿರುವುದೇ ಈ ದಾಳಿಗೆ ಕಾರಣ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ರಕ್ಷಣಾ ಸಚಿವರು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದರು. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಗುಂಪಿನ ಉನ್ನತ ಅಧಿಕಾರಿ ಅಮಿತಾಭ್ ಜುಂಜುನ್ವಾಲಾ ಅವರನ್ನು ಕೇಂದ್ರೀಯ ತನಿಖಾ ದಳ ಸಿಬಿಐ ಬಂಧಿಸಿದೆ. ಅವರು ಆರ್ಕಾಮ್ ಗುಂಪಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಕಾರ್ಪೊರೇಟ್ ಹಣಕಾಸು, ಬ್ಯಾಂಕಿಂಗ್ ಮತ್ತು ನಿಧಿ ಬಳಕೆಯಂತಹ ಪ್ರಮುಖ ವಿಭಾಗಗಳನ್ನು ನಿಯಂತ್ರಿಸುತ್ತಿದ್ದರು ಎಂದು ಸಂಸ್ಥೆ ತಿಳಿಸಿದೆ. ಬ್ಯಾಂಕ್ಗಳಿಂದ ಪಡೆದ ಸಾಲದ ಹಣವನ್ನು ದುರುಪಯೋಗಪಡಿಸಿಕೊಂಡು ಬ್ಯಾಂಕ್ಗಳಿಗೆ ಭಾರೀ ಪ್ರಮಾಣದ ನಷ್ಟ ಉಂಟು ಮಾಡಿದ ಆರೋಪ ಇವರ ಮೇಲಿದೆ. ಜಪಾನ್ನ ಕಾಕಾ ಮಿಗಹಾರದಲ್ಲಿ ನಿನ್ನೆ ನಡೆದ ಪುರುಷರ 18 ಏಷ್ಯಾಕಪ್ನಲ್ಲಿ ಭಾರತದ ಹಾಕಿ ತಂಡವು 3ನೇ ಎ ಗುಂಪಿನ ಪಂದ್ಯದಲ್ಲಿ ಕೊರಿಯಾ ವಿರುದ್ಧ 4-1 ಅಂತರದ ಜಯ ಸಾಧಿಸಿತು. ನಾಯಕ ಕೇತನ್ ಕುಶ್ವಾಹ 3ನೇ ಮತ್ತು 36ನೇ ನಿಮಿಷಗಳಲ್ಲಿ 2 ಗೋಲು ಗಳಿಸುವ ಮೂಲಕ ಮುನ್ನಡೆ ಸಾಧಿಸಿದರು. 5ನೇ ನಿಮಿಷದಲ್ಲಿ ವರಿಂದರ್ ಸಿಂಗ್ ಮತ್ತೊಂದು ಗೋಲು ಗಳಿಸಿದರೆ ಶಾರುಕ್ ಅಲಿ 54ನೇ ನಿಮಿಷದಲ್ಲಿ ಮತ್ತೊಂದು ಗೋಲು ಗಳಿಸುವ ಮೂಲಕ ಜಯ ಸಾಧಿಸಿದರು. ಈ ಗೆಲುವಿನೊಂದಿಗೆ ಭಾರತವು ಎ ಗುಂಪಿನಲ್ಲಿ ಕೊರಿಯಾ ಮತ್ತು ಜಪಾನ್ ಜೊತೆ 6 ಅಂಕಗಳನ್ನು ಗಳಿಸಿ ಸಮಬಲ ಸಾಧಿಸಿದೆ. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಮುನ್ನಡೆಯುತ್ತವೆ. ಭಾರತವು ನಾಳೆ ತನ್ನ ಕೊನೆಯ ಗುಂಪಿನ ಪಂದ್ಯದಲ್ಲಿ ಚೈನೀಸ್ನ ತೈಪೇಯನ್ನು ಎದುರಿಸಲಿದೆ. 2026 ಏಷ್ಯನ್ ಕ್ರೀಡಾಕೂಟಕ್ಕೆ ಮುಂಚಿತವಾಗಿ ಟಾರ್ಗೆಟ್ ಒಲಿಂಪಿಕ್ ಫೋಡಿಯಂ ಸ್ಕೀಮ್ TOPS ಅಭಿವೃದ್ಧಿ ಗುಂಪಿಗೆ 22 ರೋವರ್ಗಳನ್ನು ಸೇರಿಸಿಕೊಳ್ಳಲಾಗಿದೆ. 6 ದೋಣಿಗಳಲ್ಲಿ ಒಟ್ಟು 22 ರೋವರ್ಗಳು TOPS ಅಭಿವೃದ್ಧಿ ಗುಂಪಿನ ಭಾಗವಾಗಿದ್ದಾರೆ. ಈ ರೋವರ್ಗಳ ಸೇರ್ಪಡೆಯು ಹಲವಾರು ದೋಣಿ ವಿಭಾಗಗಳಲ್ಲಿ ಸುಸ್ಥಿರ ಸಾಮರ್ಥ್ಯ ನಿರ್ಮಿಸುವ ಮತ್ತೊಂದು ಪ್ರಯತ್ನವಾಗಿದೆ ಎಂದು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಏಷ್ಯನ್ ಕ್ರೀಡಾಕೂಟ ಮತ್ತು ವಿಶ್ವಕಪ್ ಸೇರಿದಂತೆ ರೋಯಿಂಗ್ ಒಳಗೊಂಡ ಪ್ರಮುಖ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಗೆ ಇವರು ತಯಾರಿ ನಡೆಸಲಿದ್ದಾರೆ. ಸೇರ್ಪಡೆಗೊಂಡ ಹೆಚ್ಚಿನ ಕ್ರೀಡಾಪಟುಗಳನ್ನು ಏಷ್ಯನ್ ಕ್ರೀಡಾಕೂಟ 2026 ಪಂದ್ಯಾವಳಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ಧತೆ ಪಡಿಸಲಾಗುತ್ತಿದ್ದರು. ಕೆಲವು ಸಿಬ್ಬಂದಿ ದೇಶದಲ್ಲಿ ಆಯೋಜಿಸಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟ 2030 ನಂತರದ ಭವಿಷ್ಯದ ಸ್ಪರ್ಧೆಗಳನ್ನು ಗುರಿಯಾಗಿಟ್ಟುಕೊಂಡು ಭಾರತದ ವಿಶಾಲ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಮಾರ್ಗದ ಭಾಗವಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಹಾಗೂ ಪುರುಷರ 18 ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರೆಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶ.

ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಭಾವಸ್ಪಂದನ ಕಾರ್ಯಕ್ರಮ ಮತ್ತೆ ಮುಂದುವರೆಸ್ತಾ ಭಾವಸ್ಪಂದನದಲ್ಲಿ ನಾವು ಇವತ್ತು ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಕನ್ನಡದ ಪ್ರಮುಖ ಕವಿಗಳು ಮತ್ತು ಗೀತ ರಚನೆಕಾರರು. ಇವರ ಭಾವಗೀತೆಗಳು ಸುಗಮ ಸಂಗೀತದಲ್ಲಿ ದೊಡ್ಡ ಜನಪ್ರಿಯತೆಯನ್ನು ಗಳಿಸ್ತು. ಇವರ ಭಾವಗೀತೆಗಳು ಮತ್ತು ಪ್ರಸಿದ್ಧ ಗೀತೆಗಳನ್ನು ಕೇಳಿದವರೇ ಇಲ್ಲ ಅಂತ ಹೇಳಬಹುದು. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ಪ್ರೀತಿ ಮತ್ತು ಭಕ್ತಿಯ ಭಾವನೆಗಳನ್ನು ಬಿಂಬಿಸುವ ಒಂದು ಸುಂದರವಾದ ಕವನ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲಮ್ಮ, ಕೃಷ್ಣನ ಬಾಲ ಲೀಲೆಗಳನ್ನು ವರ್ಣಿಸುವ ಒಂದು ಭಾವುಕವಾದ ಹಾಡು ಅಂತಲೇ ಹೇಳಬಹುದು. ಇನ್ನು ಪ್ರೇಯಸಿ ಮರೆತೆಯ, ಪ್ರೀತಿಸಿ ಪ್ರೇಯಸಿ ಪ್ರೀತಿಸಿ ಮರೆತೆಯ ಅನ್ನುವಂಥ ಒಂದು ಹಾಡು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಒಂದು ವಿರಹ ಗೀತೆ. ಆ ಹಾಡಂತೂ ಮನಕ್ಕೆ ತುಂಬ ಮುದುವನ್ನು ನೀಡುವಂಥ ಹಾಡು.

0: ಯೋಳರ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a Viksit Samriddh Bharat. Join Indian Navy.

ಮ್ಯೂಸಿಕಲಿ ಆರಿಸಿದ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ, ಸರಿಯಾಗಿ 8:32. ಹೆಲೋ ಕರ್ನಾಟಕ, ಕರ್ನಾಟಕದ ಜನತೆಗೆ ಹಲವು ಅಂತ ಹೇಳ್ತಾ, ಹೌದು, ಇದೀಗ ಹಲವು ಕರ್ನಾಟಕದಲ್ಲಿ ನಿಮ್ಮಿಷ್ಟದ ಹಾಡುಗಳ ಜೊತೆ ಜೊತೆಗೆ ಒಂದಿಷ್ಟು ಮಾತುಕತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನಿರ್ತೀನಿ ಮಾಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು. ಸಮಯ 8:37. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನವೆಲು 101.3. June 2 ಅಂದ್ರೆ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ನಾವಿದ್ದೀವಿ. ಜೂನ್ ಅಂದ ಕೂಡಲೇ ನಮಗೆ ಬೇಸಿಗೆ ರಜೆ ಮುಗಿದು ಮತ್ತೆ ಸ್ಕೂಲು ಕಾಲೇಜ್ಗಳು ಶುರುವಾಗೋ ಸಮಯ ಬಂತು ಅಂತ ಗೊತ್ತಾಗುತ್ತೆ. ಹೊಸ ಶೈಕ್ಷಣಿಕ ವರ್ಷಕ್ಕೆ ಬೇಕಾಗಿರೋ ಪುಸ್ತಕಗಳು, ಬ್ಯಾಗು, ಯೂನಿಫಾರ್ಮು ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳು ಸ್ಕೂಲಿಗೆ ಹೊರಡೋಕ್ಕೆ ಸಮಯ ಕೂಡ ಆಗಿರುತ್ತೆ. ಹೊಸ ದಿನಗಳು, ಕೆಲವು ಮಕ್ಕಳು ಹೊಸದಾಗಿ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಕೆಲವು ಮಕ್ಕಳ ಯೂನಿಫಾರ್ಮ್ ಬದಲಾಗಿರುತ್ತೆ. ಚಡ್ಡಿಯಿಂದ ಪ್ಯಾಂಟು, ಫ್ರಾಕಿಂದ ಒಂದು ಉದ್ದದ ಮಿಡಿ, ಹೀಗೆಲ್ಲ ಬದಲಾಗ್ತಾ ಹೋಗುತ್ತೆ ಸ್ಕೂಲ್ ಯೂನಿಫಾರ್ಮ್ಗಳಲ್ಲಿ. ಜೊತೆಗೆ ಬ್ಯಾಗ್ಗಳಲ್ಲಿ ಕರಿ ಕರಿ ಇರುವಂತಹ ಹೊಸ ಹೊಸ ಪುಸ್ತಕಗಳು, ಆ ಘಮ, ಇವೆಲ್ಲವೂ ಹೊಸದ್ರಲ್ಲಿ ಒಂಥರ ಒಂದು ವಿಶೇಷವಾದ ಹುರುಪನ್ನು ಕೊಡುವಂಥದ್ದು. ಇಲ್ಲಪ್ಪ ಈ ಸಲ ಏನೇ ಆಗಲಿ, ನಾವು January 1 ಹೇಗೆ ರೆಸೊಲ್ಯೂಷನ್ ಮಾಡ್ತೀವೋ ಹಾಗೆ ಮಕ್ಕಳು ಕೂಡ June 1 ಇಲ್ಲ ಈ ಸಲ ನಾನು ಇಷ್ಟು ಮಾರ್ಕ್ಸ್ ತಗೊಳ್ಳೇಬೇಕು, ಈ ಸಲ ಇಷ್ಟನ್ನೆಲ್ಲ ಓದಲೇಬೇಕು ಅಂತ ಅಂದ್ಕೊಳ್ಳೋ ರೆಸೊಲ್ಯೂಷನ್ ಮಾಡುವಂಥ ಮಕ್ಕಳು ಕೂಡ ಸಾಕಷ್ಟು ಜನ ಇರ್ತಾರೆ. ಹೋದ ಸಲ ಆಗಿದ್ದ ತಪ್ಪುಗಳು ನನ್ನಿಂದ ಈ ಸಲ ಆಗಬಾರ್ದು ಅಂದ್ಕೊಳ್ಳೋ ಅಂಥ ಮಕ್ಕಳು ಕೂಡ ಸಾಕಷ್ಟು ಜನ ಇರ್ತಾರೆ. ಅವರೆಲ್ಲರಿಗೂ ಶುಭವಾಗಲಿ. ಒಂದಿಷ್ಟು ಮಾತುಕತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನಿರ್ತೀನಿ ಮಧು ಚೈತ್ರ. ನೀವು ಕೂಡ ಹೊಸ ಹೊಸದಾಗಿ ಸ್ಕೂಲಿಗೆ ಹೋದಾಗ ಹೇಗನ್ಸಿತ್ತು, ಅಥವಾ ನಿಮ್ಮ ಮಕ್ಕಳು ಈಗ ಹೊಸದಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅಥವಾ ಹೊಸ ದಿನಗಳು ಶಾಲೆಯ ಹೊಸ ದಿನಗಳು ಬೇಸಿಗೆ ರಜೆ ಮುಗಿದ್ಮೇಲೆ ಅಂತಂದ್ರೆ ನೀವು ನಮಗೆ ಅದರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3.

ಜೂನ್ 1 ಅಂದ ಕೂಡಲೆ ಅಥವಾ ಜೂನ್ ಮೊದಲನೇ ವಾರ ಅಂದ ಕೂಡಲೆ ಎಷ್ಟೋ ಮಕ್ಕಳಿಗೆ ಮೇ ಕೊನೆಯ ವಾರದಲ್ಲೂ ಸ್ಕೂಲ್ ಶುರುವಾಗಿರಬಹುದು. ಇನ್ನೂ ಒಂದಷ್ಟು ಜನ ಮಕ್ಕಳಿಗೆ ನಿನ್ನೆಯಿಂದಲೇ ಅಂದರೆ ಜೂನ್ 1 ತಾರೀಕಿಂದಲೇ ಸ್ಕೂಲ್ ಶುರುವಾಗಿರುತ್ತೆ. ಬೇಸಿಗೆ ರಜೆ ಮುಗಿದು ಸ್ಕೂಲು ಶುರುವಾಗಿರುವಂತಹ ಸಮಯ. ಈ ಸಲುವಾಗಿ ಎಷ್ಟೋ ಜನ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಸ್ಕೂಲಿನ ಸಿಬ್ಬಂದಿ ಎಲ್ಲರೂ ಕೆಲಸ ಮಾಡಿರ್ತಾರೆ. ಅದು ಚಿಕ್ಕ ವಯಸ್ಸಿನ ಸ್ಕೂಲ್ ಇರಬಹುದು, ಪ್ರಾಥಮಿಕ, ಪ್ರೌಢಶಾಲೆ, ಯಾವುದಾದ್ರೂ ಇರಬಹುದು. ಎಲ್ಲ ಶಾಲೆಗಳು ಹೊಸದಾಗಿ ಅಲಂಕಾರ ಆಗುತ್ತೆ. ಶಾಲಾ ಆವರಣಗಳು, ಆ ಕೊಠಡಿಗಳು, ಅಲ್ಲಿನ ಮೇಲ್ಛಾವಣಿ, ಶೌಚಾಲಯಗಳು, ಮತ್ತು ಅಕಸ್ಮಾತ್ ಊಟ ಕೊಡುವಂತಹ ಶಾಲೆಗಳಾಗಿದ್ದರೆ ಊಟದ ಪರಿಕರಗಳು ಕೂಡ ಸ್ವಚ್ಛವಾಗಿರುತ್ತೆ. ತಳಿರು, ತೋರಣ, ರಂಗೋಲಿ, ನಾವು ನಿನ್ನೆ ಕೂಡ ಎಷ್ಟೊಂದು ಕಡೆ ನೋಡ್ತಿದ್ವಿ, ತಳಿರು, ತೋರಣಗಳು, ರಂಗೋಲಿಯಿಂದ ಶಾಲೆಗಳನ್ನು ಅಲಂಕರಿಸಿರ್ತಾರೆ. ಹಾಗೆಯೇ ಇಲ್ಲೊಬ್ರು ಮೆಸೇಜ್ ಕಳಿಸಿದ್ರ, ಅಯ್ಯೋ ನಾವಂತೂ ಸ್ಕೂಲ್ಗೆ ಹೋಗುವಾಗ ಅಮ್ಮನ ಹತ್ರ ಒಡಿಸ್ಕೊಂಡೆ ಮೊದಲನೇ ದಿನ ಸ್ಕೂಲ್ಗೆ ಹೋಗ್ತಾ ಇದ್ದು, ಬೇಸಿಗೆ ರಜೆ ಆದಮೇಲೆ ನಮಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇರ್ತಿರ್ಲಿಲ್ಲ ಅಂತ ಬದ್ರಿನಾಥ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಸೊ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಮೇಘನಾ ಅವರು ಸಂದೇಶನ ಕಳಿಸಿದ್ದಾರೆ. ಫಸ್ಟ್ ಟೈಮ್ ಹಾಡು ಕೇಳಿ ಖುಷಿ ಆಯಿತು ಅಂತ ನಮ್ಮ ರನ್ನಿಂಗ್ ವಿತ್ 3548 ಸಂದೇಶನ ಕಳಿಸಿದ್ದಾರೆ. ಸಮ್ಮರ್ ಹಾಲಿಡೇಸ್ ಆದಮೇಲೆ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋದವರೆಗೂ ಹೋಗಿ ಮತ್ತೆ ವಾಪಸ್ ಮನೆಗೆ ಬರೋವರೆಗೂ ನಮ್ಮ ಟೀಚರ್ ಒಂದಿಬ್ಬರನ್ನ ನಾವು ನೆನೆಸ್ಕೊಳ್ತೀವಿ. ಆ ಖುಷಿ ನಮಗೆ ಯಾವಾಗಲೂ ಇರುತ್ತೆ ಅಂತ ಸೌಭಾಗ್ಯ ರಾಜನ್ ಕುಂಟೆಯಿಂದ ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ಬಿಂದು ಪ್ರಕಾಶ್ ಅವರು ಕೂಡ ಸಂದೇಶನ ಕಳಿಸಿ ಹೊಸದಾಗಿ ಸ್ಕೂಲ್ ಶುರುವಾಗೋದು ಅಂದರೆ ಎಷ್ಟು ಖುಷಿ ವಿಷಯ ಅಲ್ವಾ. ಆ ಖುಷಿಯ ವಿಷಯಗಳಲ್ಲಿ ಇನ್ನೂ ಒಂದು ಅಂದರೆ ಆ ಸ್ಕೂಲಿನ ಪ್ರಾರ್ಥನೆ, ಎಷ್ಟೋ ದಿನ ಮರೆತೆ ಹೋಗಿರುತ್ತೆ ಆ ಶಾಲೆ ಪ್ರಾರ್ಥನೆ. ಪ್ರಾರ್ಥನೆ ಕೂಡ ಹೊಸದಾಗಿ ನಾವು ಕಲಿತೀವಿ ಅನ್ನೋಂಗಾಗತ್ತೆ, ಪ್ರಾರ್ಥನೆ ಕೇಳೋಕ್ಕೂ ಕೂಡ ಖುಷಿ ಆಗತ್ತೆ ಅಂತ ಹೇಳಿದ್ದಾರೆ. ಈ ಮಾತುಗಳನ್ನು ಕೇಳ್ತಾ ಮತ್ತೆ ನಿಮ್ಮ ಸಂದೇಶಗಳು ಹರಿದು ಬರಲಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಅಮೃತ ಧಾರೆ ಕೋಟಿ ಜನುಮ ಜಾತಿ.
7: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಹಾಡದಿದ್ದರೆ ನನ್ನ ಹಾಡು ಕೇಳು.
8: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
9: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
7: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
9: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
10: ಮ್ಯೂಸಿಕಲಿ ಯೋರ್ಸ್ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 9:03. ಇದು ಕನ್ನಡ ಕಾಮನ ಬಿಲ್ಲು. ನೀವು ಕೇಳ್ತಾ ಇರೋದು ಸಖತ್ ಸಾಂಗ್ಸ್ ಕಾರ್ಯಕ್ರಮ. ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳುವಂತಹ ಸಮಯ ಇದು. ಯಾವಾಗಲೂ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನಾನು ಯೋಚನೆ ಮಾಡದೇ ಸರಿ, ನಾನೇನು ನಂಬಿದ್ದೀನೋ ಅದೆಲ್ಲೂ ಸರಿ. ಸಾಮಾನ್ಯವಾಗಿ ಬೇರೆಯವ್ರು ಮಾಡೋದೆಲ್ಲ ತಪ್ಪು, ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು. ನಿಜ, ಆದರೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ಅತಿಯಾದ ನಂಬಿಕೆ ಇದ್ರೆ ಅದು ಹಠಮಾರಿ ಸ್ವಭಾವ ಅಂತ ನಮ್ಮೊಳಗೆ ಅನ್ಸ್ಕೊಂಡು ಬಿಡುತ್ತೆ. ಜೊತೆಗೆ ಛೇ ಇವನೊಬ್ಬ ದುರಹಂಕಾರಿ ಅಂತನೂ ಒಂದು ಪಟ್ಟ ಕೊಟ್ಬಿಡುತ್ತೆ. ನನ್ನ ಯೋಚನೆ ಸರಿ ಅನ್ನೋ ನಂಬಿಕೆ ನಮಗಿರಬೇಕು, ಆದರೆ ಅದೇ ಸರಿ ಅನ್ನೋ ಹಠ ಇರಬಾರ್ದು. ಯಾಕಂದರೆ ನಮ್ಮ ಸುತ್ತಮುತ್ತ ಇರೋ 10 ಜನರ ಅಭಿಪ್ರಾಯಗಳು 10 ರೀತಿಯಲ್ಲಿ ಇರಬಹುದು. ಅವರ ಅಭಿಪ್ರಾಯಗಳಿಗೂ ಬೆಲೆ ಕೊಡುವಷ್ಟು ವಿನಯ ನಮ್ಮಲ್ಲಿ ಖಂಡಿತ ಇರಲೇಬೇಕು. ಇಲ್ಲದೇ ಇದ್ರೆ ಕ್ರಮೇಣ ನಮ್ಮನ್ನು ಕಂಡ್ರೆ ಯಾರಿಗೂ ಆಗಲ್ಲ ಅನ್ನೋ ಸ್ಥಿತಿಗೆ ಹೋಗಿ ನಾವು ತಲುಪ್ಬಿಡ್ತೀವಿ. ನಂದೇ ಒಂದಷ್ಟು ನಮ್ಮ ಸ್ನೇಹಿತರು ಕೂಡ ನಮ್ಮಿಂದ ದೂರ ಆಗುವಂಥ ಪರಿಸ್ಥಿತಿ ಕೂಡ ನಮಗೆ ಬಂದ್ಬಿಡುತ್ತೆ. ಆ ಕಾರಣಕ್ಕಾಗಿ ನಾನೇ ಸರಿ, ನಂದೇ ಕರೆಕ್ಟು, ನಾನು ಯೋಚನೆ ಮಾಡೋದೆಲ್ಲ ಸರಿ ಅಂತ ಅಂದ್ಕೊಳ್ಳದೆ ಬೇರೆಯವರ ಅಭಿಪ್ರಾಯಗಳನ್ನು ಒಂದಷ್ಟು ಕನ್ಸಿಡರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ. 9:05 ಆಗ್ತಾ ಇದೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು 101.3. ವೆರಿ ಗುಡ್ ಮಾರ್ನಿಂಗ್. ಒಂದು ಹಾಡು ನಮಗೋಸ್ಕರ ಅಂತ ಬಿಂದು ಪ್ರಕಾಶ್ ಅವರು ಸಂದೇಶನ ಕಳಿಸಿ ಕೇಳ್ತಿದ್ರೆ. ಅವ್ರ ಜೊತೆಗೆ ಡಿ ಪ್ರಕಾಶ್ ಕೃಷ್ಣಗಿರಿ ಇಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ವಡಿಗೇನ ಹಳ್ಳಿಯಿಂದ ಸಂದೇಶನ ಕಳಿಸಿ ದಯವಿಟ್ಟು ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಸಖತ್ ಸಾಂಗ್ಸ್ ಅಲ್ಲಿ ಒಂದು ಹಾಡು ನಮಗೋಸ್ಕರ ಕಾಯ್ತಾ ಇದೀವಿ ಅಂತ ಪ್ರಸಾರ ಕೆಸರಮಡು ಪ್ರಸಾದ್ ಅವರು ಸಂದೇಶನ ಕಳಿಸಿದ್ದಾರೆ. ಭೂಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ನಾಗರತ್ನ ರಾಜಾಜಿನಗರದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ವಿನಯ್ ಪವಿತ್ರ ನಾಗರತ್ನ ವಿನೋಬಾನಗರದಿಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಹಾಯ್ ಹಲೋ ಆಕಾಶವಾಣಿ, ಒಂದು ಹಾಡು ನಮಗೋಸ್ಕರ ಅಂತ ವಿನೋದ್ ಸವಿತ್

ಅವರು ಸಂದೇಶ ಕಳಿಸಿದ್ದಾರೆ. ಆಳಂದ ತಾಲೂಕಿನ ಮಾದನಹಿಪ್ಪರಂಗಿಯಿಂದ ಶಿವಲಿಂಗಪ್ಪ ಮಲ್ಲಪ್ಪ ಬದ್ರೆ ಒಂದು ಹಾಡು ಕೇಳಿಸ್ರಿ ಪ್ಲೀಸ್ ಅಂತ ಜೆಸಿ ನಗರದಿಂದ ಅರುಣ ಮೈತ್ರಿ ಅವರು ಸಂದೇಶನ ಕಳಿಸಿದ್ದಾರೆ. ನಿಶ್ವಿಕ್ ನಾಯಕ್, ಅರ್ಜುನ್ ನಾಯಕ್, ಸವಿತಾಬಾಯಿ ಮತ್ತೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ತೇಲಿ, ಜೊತೆಗೆ ಶ್ರೀಧರ್ ಪನ್ನಗ, ಟಿ ಅನಂತ, ಎಚ್ಬಿ ಜಯರಾಮ್, ಕಲಬುರಗಿ ಜಿಲ್ಲೆ ಧರ್ಮಣ್ಣ ದನ್ನಿ ಅವರು ಸಂದೇಶನ ಕಳಿಸಿದ್ದಾರೆ. ಅವರೆಲ್ಲರಿಗಾಗಿ ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ ಕೇಳ್ತಾ ಇರಿ. ಇದು ಕನ್ನಡ ಕಾಮನವಿಲ್ಲು 101.3. ನೀವು ನಿಮ್ಮ ಹಾಡನ್ನ ಕೇಳಬೇಕು ಅಂದ್ರೆ ಖಂಡಿತ ನಿಮ್ಮ ಸಂದೇಶ ನಮಗೆ ತಲುಪಿಸಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.

9:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಏನೋ ಒಂದು ದೊಡ್ಡ ವಿಷಯ ಇದ್ದಾಗ, ವಾದ ಮಾಡಿ ಗೆಲ್ಬೇಕಾದಾಗ, ಅಂತ ಟೈಮು ಅಂತ ಸಂದರ್ಭ ಇದ್ದಾಗ ವಾದ ಮಾಡೋದು ಸರಿ. ಆದರೆ ಮಾತು ಮಾತಿಗೂ ವಾದ ಮಾಡೋರನ್ನ ಯಾರೂ ಸಹಿಸ್ಕೊಳ್ಳಲ್ಲ, ತಲಹರಟೆ ಇವನು ಅಂತ ನಿರ್ಲಕ್ಷಿಸ್ಬಿಡ್ತಾರೆ. ನಾವು ಎಷ್ಟೇ ಓದ್ಕೊಂಡಿರೋರಾಗಿದ್ರು ಒಂದಲ್ಲ ಒಂದ್ಸಲ ತಪ್ಪು ಆಗೇ ಆಗತ್ತೆ. ಒಂದಲ್ಲ ಒಂದ್ಸಲ ನಮ್ಮನ್ನ ತಲೆಹರಟೆ ಅಂತ ಕ್ಯಾಟಗರಿಗೆ ಜನ ನಮ್ಮನ್ನ ಸೇರಿಸ್ಬಿಟ್ರೆ ಮುಗೀತು, ಮತ್ತೆ ಯಾವತ್ತೂ ನಮ್ಮ ಮಾತಿಗೆ ಬೆಲೆ ಕೊಡೋದೇ ಇಲ್ಲ. ಅದರಿಂದ ಎಷ್ಟು ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅನ್ನೋ ಅರಿವು ನಮಗೆ ಖಂಡಿತವಾಗ್ಲೂ ಇರಬೇಕು. ಸಮಯ 9:17. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ರೂಪ ಪಾಂಡುರಂಗರಾವ್ ಸಂದೇಶನ ಕಳಿಸಿದ್ದಾರೆ, ಮತ್ತೆ ಶಿವರಾಜ್ ನಮಗೋಸ್ಕರ ಒಂದು ಹಾಡು ಕೇಳಿಸಿ ಅಂತ ಕೇಳ್ತಾ ಇದಾರೆ. ಮಂಜುನಾಥ್ ಪಿ ಎಸ್ ಅವರು, ಮತ್ತೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ನಾಗೇಂದ್ರ ತಾವರೆಕೆರೆಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಮತ್ತೆ ಸಹಕಾರ ನಗರ ಬೆಂಗಳೂರಿಂದ ಗುರುಮೂರ್ತಿ ಸುನೀತಾ ಅವರು ಸಂದೇಶನ ಕಳಿಸಿದ್ದಾರೆ. ಹಂಪಿ ನಗರದಿಂದ ಶರತ್ ಬಿಡೆ ಪದ್ಮಜ, ಗದಗಿಂದ ವೆಂಕಟೇಶ್ ಅವರು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಚಿದಾನಂದ ಅವರು ಟಿ ಬಿ ಸರ್ಕಲ್ ಇಂದ, ಕೃಷ್ಣ ಶಾರದಾ ರಮಣ್ಣ ಶೇಖರ್ ಇಸ್ಟಿ ಇಂದ ಸಂದೇಶನ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್, ಒಂದು ಹಾಡು ನಮಗೋಸ್ಕರ ಪ್ರಸಾರ ಮಾಡಿ ಅಂತ. ಯಾರಿವರು ಸಂದೇಶನ ಕಳಿಸಿದವರು, ಮರೆಯದೆ ಪ್ರಸಾರ ಮಾಡಿ ಅಂತ. ನಂಬರ್ ಎಂಡಿಂಗ್ ವಿತ್ 2562. ದಯವಿಟ್ಟು ನಿಮ್ಮ ಹೆಸರಿನ ಜೊತೆಲಿ ಸಂದೇಶನ ಕಳಿಸಿ. ಬೆಳಗಾವಿಯಿಂದ ಸಂತೋಷ್ ದೂಪದಾಳ, ಶಂಕುಂತಲ ಶಂಕರ್ ಮಂಡ್ಯದಿಂದ, ಮತ್ತೆ ನಾರಾಯಣಾಚಾರಿ ಮುಳ್ಳೂರಿಂದ ಸಂದೇಶನ ಕಳಿಸಿದ್ದಾರೆ. ಅವರೆಲ್ಲರಿಗಾಗಿ ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾರಿ. ಇದು ಕನ್ನಡ ಕಾಮನವಿಲು 101.3.

ನಾನೇ ಸರಿ ನಂದೇ ಕರೆಕ್ಟ್ ಅಂತ ವಾದ ಮಾಡೋ ಜನ ಎಲ್ಲರಿಂದ ದೂರ ಆಗ್ತಾರೆ ಅಂತ ಹೇಳಿದೆ. ಅದರಿಂದ ನಷ್ಟ ಅನುಭವಿಸೋದು ಕೂಡ ಹೀಗೆ ವಾದ ಮಾಡೋರೇನೆ. ನಾವು ಜೊತೆಗೆ ಯಾರ ಹತ್ರ ವ್ಯವಹರಿಸಬೇಕು, ಯಾರಿಗೂ ತೊಂದರೆ ಆಗದೆ ಇರೋಂಗೆ ಅವ್ರ ಜೊತೆ ನೋಡ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದ್ರೆ ಅವರೆಲ್ಲ ಈಗ ಖಂಡಿತ ಒಂದಲ್ಲ ಒಂದು ಸಮಯಕ್ಕೆ ನಮಗೆ ಬೇಕಾಗ್ತಾರೆ ಅನ್ನೋ ಅರಿವು ನಮಗೆ ಇರಬೇಕು. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಂಡಿಕಲ್ ಕೃಪಾ ಉಮೇಶ್, ದೇವಾನಂದ ಇಟಗಿ ಶಿವಮೊಗ್ಗದಿಂದ ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ಯಶವಂತ್ ತೇಜಸ್ವಿನಿ, ಚನ್ನಕೋಟೆ ಶಿರಾದಿಂದ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ, ಮತ್ತೆ ಒಂದು ಹಾಡು ವಿಜಯಪುರ ಜಿಲ್ಲೆ ಕೆಸಿ ನಗರ ವಿಠಲ ಕುಲಕರ್ಣಿ ಅವರು, ಲತಾ ಆತ್ಮಿಕಾ ಅವರು ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಲಕ್ಷ್ಮೇಶ್ವರ್ ಗದಗದಿಂದ ನಾಗಪೂಜಾ ಒಂದು ಹಾಡು ಕೇಳಿಸಿ ಅಂತ ಹೇಳ್ತಾ ಇದ್ದಾರೆ. ಸೌರಾಷ್ಟ್ರಪೇಟೆ ಹರಿಕುಮಾರ್ ಬೆಂಗಳೂರಿಂದ ಸಂದೇಶನ ಕಳಿಸಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ, ಬಲರಾಮ್ ವೆಂಕಟೇಶ್, ತರುಣ್, ಧರ್ಮೇಂದ್ರ, ಬೂದಿಗೆರೆ ಮುರಳಿ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಅವರೆಲ್ಲರಿಗಾಗಿ ಈ ಮುಂದಿನ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾರಿ. ಇದು ಕನ್ನಡ ಕಾಮನ ಬಿಲ್ಲು 101.3.

ಸಮಯ ಸರಿಯಾಗಿ 9:46 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಸರಿಯಾರ್ದು ತಪ್ಪ್ಯಾರ್ದು ಅಂತ ನಾವು ವಾದ ಮಾಡೋಕ್ಕೆ ಮೊದಲು ನಾವೆಷ್ಟು ಸರಿ ಇದ್ದೀವಿ ಅಂತ ಯೋಚನೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹೊಂದಾಣಿಕೆಯಲ್ಲಿ ಯಾವತ್ತಿಗೂ ನೆಮ್ಮದಿ ಇದೆ. 4 ಜನರ ಮಧ್ಯ ನಾವು ಬದುಕಬೇಕು ಅಂತಾದರೆ ಹೊಂದಾಣಿಕೆ ಅನ್ನೋದು ಬೇಕೇ ಬೇಕು. ಮನೆಯಲ್ಲಿ ಯಾವತ್ತೂ ಒಬ್ಬರು ಹೇಳಿದ್ದೇ ನಡಿಬೇಕು ಅನ್ನೋ ಸ್ಥಿತಿ ಇದ್ದರೆ ಅಲ್ಲಿ ಖಂಡಿತವಾಗ್ಲೂ ಖುಷಿ ಇರಲ್ಲ. ಹಳೆಯ ಯಜಮಾನಿಕೆ ಪದ್ಧತಿ ಏನಿದೆಯಲ್ಲ ಅದು ಕಣ್ಮರೆಯಾಗಿ ಯಾವುದೋ ಕಾಲ ಆಗೋಗಿದೆ. ಈಗ ರಾಜ್ಯಕ್ಕೆ ರಾಜನೂ ಇಲ್ಲ, ಮನೆಗೆ ಯಜಮಾನನೂ ಇಲ್ಲ, ಎಲ್ಲರೂ ಸರ್ವ ಸ್ವತಂತ್ರರು ಅನ್ನುವಂತೆ ಇದೆ. ಅದರಿಂದ ಒಂದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಸಮಯ 9:46, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ರಮೇಶ್ ಎಂ ಎಸ್ ಪಾಳ್ಯದಿಂದ, ನಾಗೇಶ್, ದೀಪ, ರಿತ್ವಿಕ್, ನಮಗೊಂದು ಹಾಡುವಂತ ಅನಿಲ್ ಗುರುಪುರೋಹಿತ್ ಅವರು ಸಂದೇಶನ ಕಳಿಸಿದ್ದಾರೆ. ಅನಂತಕುಮಾರ್ ಅರಸು ಮತ್ತೆ ರೇಣುಕಾ ನರಸಿಂಹ ಪಾದರಾಯನಪುರದಿಂದ, ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ, ಎಂ ಆರ್ ಶ್ರೀಕಂಠನ ಗ್ರಹಾರ ಮೈಸೂರಿಂದ, ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ ಆನಂದ್ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಸುಪ್ರೀತಾ ಶ್ರೀನಿವಾಸ್ ಅವರು ಸಂದೇಶನ ಕಳಿಸಿದ್ದಾರೆ. ಸತ್ಯ ಏನಂದ್ರೆ ಯಾರನ್ನು ನಂಬ್ತಾರೋ ಅವರಿಗೆ ಸಮರ್ಥನೆ ಕೊಡೋ ಅವಶ್ಯಕತೆ ಇಲ್ಲ, ಹಾಗೇನೆ ನಮ್ಮ ನಂಬವ್ರಿಗೆ ಯಾವ ಸಮರ್ಥನೆ ಕೊಟ್ಟು ಪ್ರಯೋಜನ ಇಲ್ಲ ಅಂತ ಜಯಲಕ್ಷ್ಮಿ ನಾಗೇಶ್ ಅವರು ಚಂದಾಪುರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಮಾಹಿತಿ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಜಗದೀಶ್ ಅವರು ವಿಜಯಪುರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ 9:58 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಧನ್ಯವಾದಗಳು ಹಾಡುಗಳ ಪ್ರಸಾರಕ್ಕೆ ಅಂತ ವಿನಯ್ ಪವಿತ್ರ ನಾಗರತ್ನ ಸಂದೇಶನ ಕಳಿಸಿದ್ದಾರೆ. ಅಂಜದ ಗಂಡು ಹಾಡು ಅಂತ ಸಿಂಧನೂರು ಆನಂದ್ ಅದೋನಿಯವರು ಸಂದೇಶನ ಕಳಿಸಿದ್ದಾರೆ. ಗಣೇಶ್ ಸಾಗರದಿಂದ, ಮುಧೋಳದಿಂದ ಶ್ರೇಯ ಸಾನ್ವಿ, ಮತ್ತೆ ಚಂದ್ರಶೇಖರ್ ಸಿಂಹಾಸನ ಅವರು ಸಂದೇಶನ ಕಳಿಸಿದ್ದಾರೆ. ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಬಾಗಲಕೋಟೆಯಿಂದ ಪ್ರಭುಕುಮಾರ್ ಮತ್ತೆ ಅವರ ಕುಟುಂಬದವರು, ಮತ್ತೆ ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಇಂದ ಸಂದೇಶನ ಕಳಿಸಿದ್ದಾರೆ. ಮಹಲಿಂಗಪುರದಿಂದ ಐನುದಿನ್ ಬನಹಟ್ಟಿ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಪುಷ್ಪ ಶಾನುಭೋಗರ್ ಅವರ ಸಂದೇಶ ಕೂಡ ತಲುಪಿದೆ. ಜೊತೆಗೆ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದವರು ಶ್ರೀನಿವಾಸ ಬೆಂಗಳೂರಿಂದ. ನಿಮ್ಮೆಲ್ಲರಿಗಾಗಿ ಈ ಹಾಡುಗಳು ಮೂಡಿ ಬಂದಿತ್ತು. ಇದಾಗಿತ್ತು ಇವತ್ತಿನ ಸಖತ್ ಸಾಂಗ್ಸ್. ಮತ್ತೆ ಭೇಟಿಯಾಗೋಣ 10:00 ಗೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಮ್ಯೂಸಿಕಲಿ ಯಾರಿಸೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲು 101.3. ಸಮಯ 10:04. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಶೇಷತೆಯ ಜೊತೆ ಜೊತೆಗೆ ಒಂದಿಷ್ಟು ಹಾಡುಗಳನ್ನು ಕೇಳುವಂತಹ ಸಮಯ. ಏನು ಇವತ್ತಿನ ವಿಶೇಷತೆ ಅಂತ ಕೇಳಿದ್ರೆ ಖಂಡಿತ ಹೇಳ್ತೀನಿ, ಆದರೆ ವಿಶೇಷತೆ ಈ ಹಾಡು ಕೇಳಿದ್ರೆ ಯಾವ ವಿಶೇಷದ ವಿಷಯವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾದರೆ ನಮಗೆ ನಿಮ್ಮ ಸಂದೇಶ ತಲುಪಲಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ 10:12. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಚಿತ್ರರಂಗ ಆರಂಭ ಆದ ಮೊದಲ ದಿನಗಳನ್ನ ನಾವು ನೆನಪಿಸ್ಕೊಂಡ್ರೆ ಖಂಡಿತ ಅಲ್ಲೆಲ್ಲ ಕಾಣಿಸೋದು ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಗಳಲ್ಲಿ, ಮುಖ್ಯವಾಗಿ ಭಕ್ತಿ ಪ್ರಧಾನ ಸಿನಿಮಾಗಳನ್ನ ನಾವು ನೋಡ್ತೀವಿ. ಸಾಕಷ್ಟು ಭಕ್ತಿ ಪ್ರಧಾನ ಸಿನಿಮಾಗಳು ನಮ್ಮಲ್ಲಿ ಈಗಾಗಲೇ ಬಂದು ಹೋಗಿದೆ. ಕರೆಕ್ಟ್, ಇವತ್ತು ಸಾಕಷ್ಟು ಜನರ ಊಹೆ ಕೂಡ ಸರಿಯಾಗಿದೆ. ನಾನು ಮಾತಾಡ್ತಾ ಇರೋದು ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ, ದೇವರ ಚರಿತ್ರೆಗಳನ್ನ ಹೇಳುವಂತಹ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಚಿತ್ರರಂಗದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳು ಈಗ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ಕೂಡ ಸುಳ್ಳಿನ ಮಾತು ಖಂಡಿತ ಅಲ್ವೇ ಅಲ್ಲ. ಸಾಕಷ್ಟು ಲವ್, ಆಕ್ಷನ್, ಫ್ಯಾಮಿಲಿ, ಕಾಮಿಡಿ, ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್, ಮರ್ಡರ್ ಮಿಸ್ಟ್ರಿ, ಕಮರ್ಷಿಯಲ್, ಹೀಗೆ ಅನೇಕ ರೀತಿಯಲ್ಲಿ ಕನ್ನಡದಲ್ಲಿ ಎಲ್ಲ ಜಾನರ್ಗಳ ಸಿನಿಮಾಗಳು ಬರ್ತಾ ಇದೆ. ಆದರೆ ಎಲ್ಲೋ ಒಂದಿಷ್ಟು ಕಡೆ ಭಕ್ತಿ ಪ್ರಧಾನ ಸಿನಿಮಾಗಳ ವಿಷಯಗಳು, ಆ ಸಿನಿಮಾಗಳು ಕಡಿಮೆ ಆಗಿದೆ ಅಂತ ನಮ್ಗನ್ಸುತ್ತೆ. ಆದರೂ ಕೂಡ ಆ ಹಳೆಯ ಭಕ್ತಿ ಪ್ರಧಾನ ಸಿನಿಮಾಗಳ ಛಾಪು ಕೂಡ ನಮ್ಮಲ್ಲಿ ಇನ್ನೂ ಹಾಗೆ ಉಳಿದಿದೆ ಅನ್ನೋದು ಕೂಡ ಸುಳ್ಳಲ್ಲ. ಸಮಯ 10:13. ನಿಮಗೆ ಯಾವ ಭಕ್ತಿ ಪ್ರಧಾನ ಸಿನಿಮಾ ತುಂಬಾ ಇಷ್ಟ, ಯಾಕಿಷ್ಟ ಅನ್ನೋದನ್ನ ನಮ್ಮ ಜೊತೆಲಿ ಹಂಚ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು 101.3. ನಿಮ್ ಜೊತೆಲಿ ಮಧು ಚೈತ್ರ. ಭಕ್ತಿ ಪ್ರಧಾನ ಸಿನಿಮಾಗಳು ಅಂದ ಕೂಡಲೇ ನಮಗೆ ಮುಖ್ಯವಾಗಿ ಕನ್ನಡ ಸಿನಿಮಾದಲ್ಲಿ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವ್ರನ್ನ ನೆನಪಿಸ್ಕೊಂಡಾಗ ಬೇಡರ ಕಣ್ಣಪ್ಪ ಸಿನಿಮಾನ ನೆನಪಿಸ್ಕೊಳ್ದೇ ಇರೋಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ.

ಒಂದ್ ಕಾಲದಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳು ಅಥವಾ ಪುರಾಣದ ಸಿನಿಮಾಗಳನ್ನ ಪರದೆ ಮೇಲೆ ನೋಡೋದೇ ಒಂದು ದೊಡ್ಡ ಖುಷಿ ಕೊಡ್ತಾ ಇತ್ತು ಜನರಿಗೆ. ಆದ್ರೆ ಈಗ ಕಾಲ ಬದಲಾಗಿದೆ. ಸಾಕಷ್ಟು ಸಿನಿಮಾಗಳು ಭಕ್ತಿ ಪ್ರಧಾನ ಅಲ್ಲದೆ ಹೋದ್ರೂ ಕೂಡ ಒಂದಷ್ಟು ಅಲ್ಲಿ ಇಲ್ಲಿ ಜೀವನ ಚರಿತ್ರೆಗಳ ಆಧರಿಸಿ ಸಿನಿಮಾಗಳನ್ನು ನೋಡೋದ್ರಲ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ. ಇಲ್ಲಿ ಸಾಕಷ್ಟು ಜನ ನೆನಪಿಸ್ಕೊಳ್ತಾರಂಗೆ, ಮೊದಲೆಲ್ಲ ಭಕ್ತಿ ಪ್ರಧಾನ ಸಿನಿಮಾಗಳು ಟಿ ವಿಯಲ್ಲಿ ಬಂದರೆ ನಾವೆಲ್ಲರೂ ನೋಡ್ತಾ ನಿಂತು ಕೈ ಮುಗಿತಿದ್ವಿ ಅಂತ ಅನುಷಾ ಅವರು ಹೇಳ್ತಾರೆ. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಿಗೆನಹಳ್ಳಿಯಿಂದ ಸಂದೇಶನ ಕಳಿಸಿ, ನಮ್ಮ ನೆನಪಲ್ಲಿ ಅವತ್ತು ಇವತ್ತು ಮುಂದೆ ಎಂದೆಂದಿಗೂ ನೆನಪಲ್ಲಿ ಉಳಿಯೋ ಭಕ್ತಿ ಪ್ರಧಾನ ಚಿತ್ರ ಅಂದರೆ ಅದು ಭಕ್ತಕುಂಬಾರ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬದಲು ಭಕ್ತಕುಂಬಾರನೇ ಕಾಣ್ತಾನೆ ಅಂತ ಹೇಳ್ತಿದ್ರೆ, ಭಕ್ತಕುಂಬಾರ, ಭಕ್ತ ಸಿರಿಯಾಳ, ವೇಡ್ರ ಕಣ್ಣಪ್ಪ ಇವ್ಯಾವನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಂತ ಸಂದೇಶನ ಕಳಿಸಿದವರು ಯಶವಂತ ತೇಜಸ್ವಿನಿ ಅರ್ಶನಕುಂಟೆಯಿಂದ. ಮತ್ತೆ ಸತೀಶ್ ಅವರು, ಶಬರಿಮಲೆ ಅಯ್ಯಪ್ಪ ಸಿನಿಮಾನ ನಾನು ನೋಡಿದ ಖುಷಿ ನನಗೆ ನಿಜವಾಗ್ಲೂ ಇದೆ ಅಂತ ಹೇಳ್ತಿದ್ದಾರೆ. ಶಿವಮೆಚ್ಚಿದ ಕಣ್ಣಪ್ಪ, ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್, ರಾಜ್ಕುಮಾರ್ ಮೂರೂ ಜನ ನಟಿಸಿರೋ ಚಿತ್ರ. ಇದರಲ್ಲಿನ ಹಾಡುಗಳು ಕೂಡ ಖುಷಿ ಕೊಡುತ್ತೆ ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿಂದ ಸಂದೇಶನ ಕಳಿಸಿದರೆ, ಮತ್ತೆ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರ ಮಹಿಮೆ ಸಿನಿಮಾ ನನಗೆ ತುಂಬ ಇಷ್ಟ. ಅದರಲ್ಲಿ ಸಿದ್ದಲಿಂಗೇಶ್ವರ ಸ್ವಾಮಿಯ ಚರಿತ್ರೆಯನ್ನು ಕೂಡ ವರ್ಣನೆ ಮಾಡಿದ್ದಾರೆ ಅಂತ ತೀರ್ಥಪ್ರಸಾದ್ ಡಿ ಎಂ ಕುರ್ಕೆ ಅವರು ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ನಿಮಗೂ ಕೂಡ ಹೀಗೆ ಭಕ್ತಿ ಪ್ರಧಾನ ಸಿನಿಮಾಗಳನ್ನು ನೋಡಿದ ನೆನಪು, ಅದರ ಅನುಭವ ನಿಮಗಿದ್ರೆ ಖಂಡಿತ ನಮ್ಮ ಜೊತೆಲಿ ಹಂಚ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ನಾ ಹೇಗೆ ಬಣ್ಣಿಸಲಿ ದಾನವೇಂದ್ರ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಆ ದಾನವನ ಪಾತ್ರದಲ್ಲಿ ಬಣ್ಣಿಸ್ತಿರುವಂತಹ ಹಾಡು ಅದಾಗಿತ್ತು. ಅದ್ಭುತವಾದ ಸಿನಿಮಾ. ಪುನೀತ್ ರಾಜ್ಕುಮಾರ್ ಮತ್ತೆ ರಾಜ್ಕುಮಾರ್ ಅವರ ಅಭಿನಯವಂತೂ ನಿಜಕ್ಕೂ ಎಲ್ಲರ ಮನಮುಟ್ಟಿತ್ತು ಅಂತಾನೆ ಹೇಳಬಹುದು. ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಭಕ್ತಿ ಪ್ರಧಾನ ಅಂದ ಕೂಡಲೇ ನಮಗೆ ನೆನಪಾಗೋದು ಓಂ ಸಾಯಿ ಪ್ರಕಾಶ್ ಅವರು. ಸಾಕಷ್ಟು ಭಕ್ತಿ ಪ್ರಧಾನ ಸಿನಿಮಾಗಳನ್ನು ಮತ್ತು ಅಣ್ಣದಂಗಿ ಒಂದು ಎಮೋಷನ್ನ ಸಿನಿಮಾಗಳನ್ನು ಕೊಟ್ಟವರು. ಪುರಾಣಗಳ ಬಗ್ಗೆ ಸರಿಯಾಗಿ ಮಾಹಿತಿ ಸಿಗದೆ ಇರೋ ಕಾರಣ ಈಗಿನ ಭಕ್ತಿ ಪ್ರಧಾನ ಸಿನಿಮಾಗಳು ಕಡಿಮೆ ಆಗಿರಬಹುದು ಅಂತ ಅವರು ಒಂದು ಕಡೆ ಹೇಳ್ತಾರೆ. ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ ಸಂದೇಶನ ಕಳಿಸಿ, ಎಲ್ಲ ಭಕ್ತಿ ಪ್ರಧಾನ ಸಿನಿಮಾಗಳು ಇಷ್ಟ ಆಗತ್ತೆ. ಅದರಲ್ಲಿ ಬೆಟ್ಟದ ತಾಯಿ ಸಿನಿಮಾ ಅಂದರೆ ತುಂಬ ಇಷ್ಟ, ಯಾಕಂದರೆ ಚಾಮುಂಡೇಶ್ವರಿ ದೇವಿ ಬಗ್ಗೆ ಸಿನಿಮಾ ನಮಗೆ ಒಂದು ವಿಶೇಷವಾದ ಭಕ್ತಿಯನ್ನು ಹುಟ್ಟಿಸುತ್ತೆ ಅಂತ ಹೇಳಿದರೆ. ಗೀತಾ ನಾಗಪ್ಪ ಗೋಪಾಲ್ಗೌಡ ಸಂದೇಶನ ಕಳಿಸಿ, ಶಿವರಾಜ್ಕುಮಾರ್ ಅವರ ಚಿತ್ರ ಶಿವಮೆಚ್ಚಿದ ಕಣ್ಣಪ್ಪ, ಡಾಕ್ಟರ್ ರಾಜ್ಕುಮಾರ್ ಶಿವನ ಪಾತ್ರದಲ್ಲಿ ಬಂದು ಕಾಣಿಸೋದು ಇನ್ನೂ ಅಮೋಘ, ನನಗೆ ಆ ಚಿತ್ರ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರೆ. ಶ್ರೀಮಂಜುನಾಥ ಚಿತ್ರ ತುಂಬ ಇಷ್ಟ, ಮತ್ತು ನಾನು ನನ್ನ ಜೀವನದಲ್ಲಿ ನೋಡಿದ ಮೊದಲ ಚಿತ್ರ ಕೂಡ ಅದೇ ಅಂತ ಹೇಳಿದ್ದಾರೆ ಆಶಾ ಮಾನೆಯವರು ಬನಹಟ್ಟಿಯಿಂದ. ಯಾಕಂದರೆ ಅದರಲ್ಲಿ ದೇವರನ್ನೇ ನಂಬದೇ ಇರೋ ಒಬ್ಬ ವ್ಯಕ್ತಿ ಮುಂದಿನ ದಿನಗಳಲ್ಲಿ ದೇವರೇ ತನ್ನ ಪ್ರಾಣ ಅನ್ನೋ ಥರ ಬದಲಾವಣೆ ಆಗೋದು, ದೇವರ ಮೇಲೆ ತೋರುವಂತಹ ಭಕ್ತಿ ಪ್ರೀತಿ ಇಷ್ಟು ಸಾಕಲ್ವಾ ಅಂತ ಸಂದೇಶನ ಕಳಿಸಿ ಅವರ ಅಭಿಪ್ರಾಯನ ಹಂಚಿಕೊಂಡಿದ್ದಾರೆ. ಸಾಕಷ್ಟು ಸಿನಿಮಾಗಳ ನಿರ್ದೇಶಕನ ಕೂಡ ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಭಕ್ತ ಪ್ರಹ್ಲಾದದ ಹಿರಣ್ಯಕಶಿಪು ಪಾತ್ರ, ರಾಜ್ಕುಮಾರ್ ಅವರ ಪಾತ್ರ ತುಂಬ ಇಷ್ಟ ಅಂತ ಬಿ ಕೆ ಶಿವಕುಮಾರ್ ಅವರು ಸಂಗಟ್ಟಗೆರೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಾವು ನೋಡಿದ ಭಕ್ತಿ ಪ್ರಧಾನ ಸಿನಿಮಾಗಳಲ್ಲಿ ಮೊದಲ ಸಿನಿಮಾ ಅಂದರೆ ಶ್ರೀನಿವಾಸ ಕಲ್ಯಾಣ, ರಾಜ್ಕುಮಾರ್ ಅವ್ರದ್ದು ಅದರಲ್ಲಿ ಸಾಕ್ಷಾತ್ ತಿರುಪತಿ ವೆಂಕಟರಮಣ ಸ್ವಾಮಿ ನಿಲ್ಲಿಸ್ತಾರೆ. ನಮಗೆ ಆ ಚಿತ್ರ ಅಂದರೆ ತುಂಬ ಇಷ್ಟ. ಎಲ್ಲ ಹಾಡುಗಳು ಕೂಡ ಸಮುದ್ರವಾಗಿದೆ ಅಂತ ಸುಬ್ರಹ್ಮಣ್ಯ ಪುಲ್ಲಿಕುಂಟೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗಾಗಿ ಒಂದನೇ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

ಕನ್ನಡದಲ್ಲಿ ಸಾಕಷ್ಟು ಭಕ್ತಿ ಪ್ರಧಾನ ಚಿತ್ರಗಳನ್ನು ನಾವು ನೋಡಬಹುದು. ದೇವಸ್ಥಾನ, ದೇವರು, ಸಂತರು, ಈ ಎಲ್ಲದರ ಆಧಾರಿತ ಸಿನಿಮಾಗಳನ್ನು ನಾವು ಕಾಣ್ಬೋದು. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಅಂತ ಅಂದಾಗ ಇವೆಲ್ಲವೂ ಇತಿಹಾಸ ಸೃಷ್ಟಿಸಿವೆ ಅಂತಾನೆ ಹೇಳ್ಬೋದು. ಕೆಲವು ಪ್ರಸಿದ್ಧ ಭಕ್ತಿ ಪ್ರಧಾನ ಸಿನಿಮಾಗಳು ಬೇಡರ ಕಣ್ಣಪ್ಪ, ಕನ್ನಡದ ಮೊದಲ ಯಶಸ್ವಿ ಪೌರಾಣಿಕ ಭಕ್ತಿ ಪ್ರಧಾನ ಚಿತ್ರ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮೊದಲನೇ ಚಿತ್ರವನ್ನು ಕೂಡ ಹೌದು. ಈ ಚಿತ್ರ ಶಿವಭಕ್ತನ ಕಥೆಯನ್ನ ಹೊಂದಿದೆ ಅಂತ ಹೇಳಿದೆ. ಜೊತೆಗೆ ಶ್ರೀ ಮಂಜುನಾಥ ಚಿತ್ರ, ಶಿವನ ಮಹಿಮೆ ಮತ್ತು ಮಂಜುನಾಥ ಸ್ವಾಮಿಯ ಭಕ್ತಿಯನ್ನ ಸರುವಂತಹ ಚಿತ್ರ, ಕನಕದಾಸರ ಜೀವನ ಚರಿತ್ರೆಯನ್ನ ಹೇಳುವಂತಹ ಚಿತ್ರ ಭಕ್ತ ಕನಕದಾಸ, ನವಕೋಟಿ ನಾರಾಯಣ ಮತ್ತೆ ದಾಸಶ್ರೇಷ್ಠ ಭಕ್ತ ಪುರಂದರ ದಾಸರ ಭಕ್ತಿ ಮಾರ್ಗವನ್ನು ತಿಳಿಸುವಂತಹ ಒಂದು ಜನಪ್ರಿಯ ಚಿತ್ರ, ಭಕ್ತ ಸಿರಿಯಾಳ, ಶಿವನ ಪರೀಕ್ಷೆಗೆ ಒಳಗಾಗೋ ಸಿರಿಯಾಳ ದಂಪತಿಗಳ ಅಚಲ ಭಕ್ತಿಯ ಕಥೆಯನ್ನು ಹೊಂದಿರುವಂತಹ ಸಿನಿಮಾ. ಹೀಗೆ ಸಾಕಷ್ಟು ಭಕ್ತಿ ಪ್ರಧಾನ ಚಿತ್ರಗಳನ್ನು ನಾವು ಕಾಣಬಹುದು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರೋ ಭಕ್ತಿ ಪ್ರಧಾನ ಚಿತ್ರಗಳು ತುಂಬ ಅದ್ಭುತವಾದ ಸಿನಿಮಾಗಳು. ಭಕ್ತ ಸಿರಿಯಾಳ, ಭಕ್ತ ಕುಂಬಾರ, ಇವೆಲ್ಲವೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಯಶಸ್ವಿನಿ ಗಿರಿಜಮ್ಮ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ವಿಜಯನಗರ ಜಿಲ್ಲೆ ಬೆಳಗನೂರು ಗ್ರಾಮ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ, ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ವಿ, ಧಾರ್ಮಿಕ ಸಿನಿಮಾಗಳು ತುಂಬ ಇಷ್ಟವಾಗುತ್ತೆ, ಮಕ್ಕಳಿಗೆ ಈಗಿನ ಕಾಲದಲ್ಲಿ ತೋರಿಸಲೇಬೇಕಾದ ಸಿನಿಮಾಗಳು ಅಂತ ಹೇಳ್ತಾ ಇದ್ದಾರೆ. ನಾಗದೇವತೆ, ದುರ್ಗಾಶಕ್ತಿ, ಭಕ್ತ ಪ್ರಹ್ಲಾದ, ಭಕ್ತ ಮಾರ್ಕಂಡೇಯ, ಈ ಎಲ್ಲ ಸಿನಿಮಾಗಳು ನನಗೆ ತುಂಬ ಇಷ್ಟ ಅಂತ ಯಶವಂತ ತೇಜಸ್ವಿನಿ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಇವತ್ತಿನ ಹಾಡುಗಳೆಲ್ಲವೂ ಕೇಳಕ್ ಇಷ್ಟ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ಧನ್ಯವಾದಗಳು ಅಂತ ನಾಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಇವತ್ತಿನ ಕಾನ್ಸೆಪ್ಟ್ ಚೆನ್ನಾಗಿದೆ, ನಮ್ಮ ಮುಂದಿನ ಪೀಳಿಗೆಗೆ ಇಂಥ ಹಾಡುಗಳು, ಇಂಥ ಸಿನಿಮಾಗಳ ಅವಶ್ಯಕತೆ ಇದೆ ಅಂತ ಪ್ರಶಾಂತ್ ನಗರದಿಂದ ಯಮುನಾ ಶ್ರೀನಿವಾಸ್ ಅವರು ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ರಾಜು ರತ್ನ ಮತ್ತೆ ಪೂಜೆ ವರ್ಣಿಕ, ಭಕ್ತಿಗೀತೆಗಳು ಅಂದರೆ ರಾಘವೇಂದ್ರ ಸ್ವಾಮಿ ಮಹಾತ್ಮೆ, ಮಂತ್ರಾಲಯ ಮಹಾತ್ಮೆ ನೆನಪಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಭಾಗ್ಯ ಅಕ್ಕ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ, ಎಲ್ಲ ಭಕ್ತಿ ಪ್ರಧಾನ

ಚಿತ್ರಗಳ ಗೀತೆಗಳು ಕೂಡ ಮನಸ್ಸಿಗೆ ಮುದ ಕೊಡುತ್ತೆ ಅಂತ ಹೇಳ್ತಿದ್ರೆ, ಅರ್ಪಿತಾ ಬೆಂಗಳೂರಿಂದ ಶ್ರೀನಿವಾಸ ಕಲ್ಯಾಣ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರ ಆಕ್ಟಿಂಗು, ಆ ಸಿನಿಮಾದ ಹಾಡುಗಳು ಅದ್ಭುತವಾಗಿವೆ ಅಂತ ಹೇಳ್ತಿದ್ರೆ, ಸಿನಿ ಚಿಟ್ಟೆ ಕಾರ್ಯಕ್ರಮ ಖುಷಿ ಕೊಡ್ತು ಅಂತ ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಹೇಳ್ತಿದ್ರೆ, ಬೇಡರ ಕಣ್ಣಪ್ಪ ಆದಿಯಾಗಿ ಹಿಂದೆ ತೆರೆಕಂಡ ಎಲ್ಲ ಪೌರಾಣಿಕ ಚಿತ್ರಗಳು ಅದ್ಭುತವಾಗಿತ್ತು, ಅದರಲ್ಲೂ ಭೂಕೈಲಾಸ ಚಿತ್ರದ ಒಂದೇ ಹಾಡಿನಲ್ಲಿ ಇಡೀ ರಾಮಾಯಣವನ್ನ ಸುಲಲಿತವಾಗಿ ಹಾಡ್ರು ಹಾಡು ಅದ್ಭುತವಾಗಿದೆ ಅಂತ ನಳಿನಾ ಅರ್ಶನ್ಕುಂಟೆಯಿಂದ ಹೇಳ್ತಿದ್ರೆ, ನಮ್ಮ ಚಂದನವನದಲ್ಲಿ ನೂರಾರು ಭಕ್ತಿ ಪ್ರಧಾನ ಸಿನಿಮಾಗಳನ್ನ ನಾವು ಕಂಡಿದ್ದೀವಿ, ಅದರಲ್ಲಿ ಯಾವ ಚಿತ್ರಗಳನ್ನ ಅಂತ ಹೆಸರಿಸೋಕೆ ಸಾಧ್ಯ ಇಲ್ಲ, ಅಂಥ ಚಿತ್ರಗಳು ಇತ್ತೀಚೆಗೆ ಕಡಿಮೆಯಾಗ್ತಿರೋದು ನಿಜಕ್ಕೂ ಬೇಸರದ ಸಂಗತಿ ಅಂತ ಚಿದಾನಂದ್ ಅವರು ಟಿವಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ರೆ, ಮೊದಲೆಲ್ಲ ಭಕ್ತಿ ಪ್ರಧಾನ ಸಿನಿಮಾಗಳು ಟಿವಿಯಲ್ಲಿ ಬಂದರೆ ನಾವೆಲ್ಲ ತುಂಬಾ ಖುಷಿಯಿಂದ ನೋಡ್ತಿದ್ವಿ ಅಂತ ಅನುಷಾ ಹೇಳಿದರೆ, ಕಾರ್ಯಕ್ರಮ ಚೆನ್ನಾಗಿತ್ತು ಧನ್ಯವಾದ ಅಂತ ಸಂದೇಶನ ಕಳಿಸಿದರೆ ತೇಜಸ್ವಿನಿ, ಧನ್ಯವಾದಗಳು ನೀವೆಲ್ರಿಗೂ. ಇನ್ನು ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ, ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿಗೆ ನಾನು ಹೊರಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ, ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: gov.in. The Indian Navy. Combat ready, cohesive, Atmanirbhar. Safeguarding seas for a Viksit Samriddh Bharat. Join Indian Navy.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲುಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಆಪ್ ಕಿ ಪಸಂದಲ್ಲಿ ನಾವಿದ್ದೇವೆ. ನಿಮ್ಮಿಷ್ಟದ ಹಳೆಯ ಹಿಂದಿ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್

ಕಳಿಸ್ಬೋದು 9480903131 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ತುಂಬಾ ಜನರ ಸಂದೇಶ ನಮಗೆ ತಲುಪಿದೆ. ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಮಾಲೂರು ತಾಲೂಕಿನಿಂದ ಶ್ಯಾಮ್ಲಾ ಪ್ರಕಾಶ್, ಹಾಗೆ ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಮತ್ತೆ ಸುಧಾಮೂರ್ತಿ ಬೆಂಗಳೂರಿನಿಂದ, ಹಾಗೆ ನಮಸ್ಕಾರ ನಂಗೂ ಕೂಡ ಒಂದು ಹಾಡ್ ಬೇಕಿತ್ತು ಅಂತ ದಿವಾಕರ್ ಶೆಣೈ ಮೂಡಬಿದ್ರೆಯಿಂದ ಸಂದೇಶ ಕಳಿಸಿದ್ರು. ಹಾಗೂ ಮ್ಯಾಮ್ ನಮಸ್ಕಾರ ಅಂತ ಹೇಳ್ತಾ ಅವರಿಷ್ಟದ ಗೀತೆಗಾಗಿ ಮತ್ತಷ್ಟು ಜನ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಹಾಗೆ ರಘುನಾರಾಯಣ್ ಬೆಂಗಳೂರಿನಿಂದ, ಮತ್ತು ಎಚ್ ಆರ್ ರುದ್ರಸ್ವಾಮಿ ಕಣದಾಲು ಹೊಸ ಬಡಾವಣೆಯಿಂದ, ಹಾಗೆ ಎನ್ ಆರ್ ಪ್ರಸಾದ್ ಮತ್ತು ಅಖಿಲ ಪ್ರಸಾದ್ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ಮತ್ತೆ ದಿಲೀಪ್ ಕಲ್ಯಾಣ್ಕರ್ ಅವರು ಹೇಳ್ತಾ ಇದ್ದಾರೆ ನಮಗೂ ಕೂಡ ನಮ್ಮ ಫೇವ್ರೇಟ್ ಹುಡುಗನ ಹಾಡು ಬೇಕು ಅಂತ ಹೇಳಿ, ವಿ ಮಿಸ್ ದ ಶೋ ಮ್ಯಾನ್ ರಾಜ್ ಕಪೂರ್ ಅಂತ ಹೇಳ್ತಾ ಇದ್ದಾರೆ. ಇದು ಅವರ 38ನೇ ಡೆತ್ ಆನಿವರ್ಸರಿ ಅಂತ ನೆನಪು ಮಾಡಿಕೊಳ್ತಾ ಇದ್ದಾರೆ. ಹಾಗೆಯೇ ಸುಭಾನ್ ಕೋರಿ ಹಂಪಾಸಾಗರದಿಂದ, ಶ್ರೀ ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ನಿಮ್ಮ ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಒಂದು ಗೀತೆ ಕೇಳಿಸ್ತೀರಾ ಅಂತ ಹೇಳಿ ಉಳ್ಳಕಟ್ಟಿ ರಾಹುಲ್ ಹಾಗೂ ರೇವತಿ ಅವರು, ಮತ್ತು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಹಾಗೆ ವಿಜ್ಞಾನನಗರದಿಂದ ಎ ಹರಿಹರನ್ ಹಾಗೂ ಸರೋಜಾ ಸಿಂಗ್ ದೇವಿ ಸಿಂಗ್ ಚಾಮರಾಜಪೇಟೆಯಿಂದ, ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ನೀವೇ ಇಷ್ಟಪಟ್ಟಂತಹ ಗೀತೆಗಳನ್ನ ಕೇಳಿಸ್ತಾ ಇವಿ ಆಪ್ ಕಿ ಪಸಂದಲ್ಲಿ. ಅಂದ ಹಾಗೆ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮರಬಿಲ್ಲು ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಆಪ್ಕಿ ಪಸಂದಲ್ಲಿ. ಇವತ್ತು ಆಕ್ಚುಲಿ ನಾನೇ ಒಂದು ಟ್ರಿವಿಯಾ ತಗೊಂಡು ಬಂದಿದ್ದೆ ಗುರುದತ್ತ ಹಾಗೇನೆ ದೇವಾನಂದ್ ಅವರ ಕುರಿತಾಗಿ. ಆದರೆ ಅದು ಹೇಗೋ ಗೊತ್ತಿಲ್ಲ ನೋಡಿ, ನಮ್ಮ ಲಿಸ್ನರ್ ಕೂಡ ಇವತ್ತು ದೇವಾನಂದ್ ಅವರ ಕುರಿತಾಗಿನ ಟ್ರಿವಿಯಾನೇ ಕೊಟ್ಟಿದ್ದಾರೆ ನಮಗೆ ಎನ್ ಆರ್ ಪ್ರಸಾದ್ ಅವರು. ಡೈರೆಕ್ಟರ್ ರಾಜ್ ಖೋಸ್ಲಾ ಅವರನ್ನ 31ನೇ ಮೇ ದಿನದಂದು ನಾವು ಮಿಸ್ ಮಾಡಿಕೊಂಡ್ವಿ. 1958 ಕಾಲಪಾನಿ ಚಿತ್ರವನ್ನ ಅವರು ಡೈರೆಕ್ಟ್ ಮಾಡಿದ್ರು, ನಿರ್ದೇಶಿಸಿದ್ರು ಅಂತ ಶುರು ಮಾಡಿದ್ದಾರೆ ಅವರ ಮೆಸೇಜ್ನ. ಅವ್ರು ಹೇಳ್ತಾ ಇದ್ದಾರೆ, ಗುರುದತ್ ಅವರು ಮೊದಲಿಗೆ ದಿಲೀಪ್ ಕುಮಾರ್ ಹಾಗೆ ಮಧುಬಾಲಾನ 1957 ಸಿನಿಮಾ ಪ್ಯಾಸ ಚಿತ್ರದಲ್ಲಿ ಹಾಕೊಂಡಿದ್ರಂತೆ. ಒಂದು ಸ್ವಲ್ಪ ದಿನಗಳಾದ್ಮೇಲೆ ದಿಲೀಪ್ ಕುಮಾರ್ ಅವರು ಆ ಒಂದು ಚಿತ್ರದಿಂದ ಹೊರಬಂದ್ರಂತೆ. ಮತ್ತೆ ಕೆಲವೇ ದಿನಗಳಲ್ಲಿ ಮಧುಬಾಲ ಅವರು ಕೂಡ ಅದೇ ಚಿತ್ರದಿಂದ ಆಚೆ ಬಂದ್ಬಿಟ್ರಂತೆ. ಮತ್ತೆ ಕೇಳಬೇಕಾ, ನಮ್ಮ ಜರ್ನಲಿಸ್ಟ್ಗಳೆಲ್ಲ ಕೂಡ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹದವಾಗಿ ಬೆರೆಸಿ ಏನೇನೋ ವಿಚಾರಗಳನ್ನ ಪಬ್ಲಿಷ್ ಮಾಡಿಬಿಟ್ರಂತೆ ನ್ಯೂಸ್ ಪೇಪರ್ನಲ್ಲಿ. ಇದರಿಂದ ಮಧುಬಾಲ ಅವರಿಗೆ ತುಂಬಾನೇ ಬೇಜಾರಾಯ್ತಂತೆ. ಮತ್ತೆ ಅವರು ಏನು ಮಾಡಿದ್ರು, ಸಿಟ್ಟಿನಿಂದ ಎಲ್ಲಾ ಮೀಡಿಯಾದವ್ರನ್ನು ಕೂಡ ಬಾಯ್ಕಾಟ್ ಮಾಡಿಬಿಟ್ರು. ಮತ್ತೆ ಈ ಒಂದು ಕಾರಣದಿಂದಾಗಿ ಮೀಡಿಯಾದವ್ರಿಗೂ ಬೇಜಾರಾಯಿತು. ಮೀಡಿಯಾದವರು ಕೂಡ ಮಧುಬಾಲ ಅವರ ಕುರಿತಾಗಿನ ಯಾವುದೇ ಒಂದು ವಿಚಾರವನ್ನು ಕೂಡ ತಮ್ಮ ಪತ್ರಿಕೆಗಳಲ್ಲಿ ಬರೆಯೋದನ್ನು ನಿಲ್ಲಿಸ್ಬಿಟ್ರು. ಬರೀ ಅವರ ವೈಯಕ್ತಿಕ ಜೀವನ ಅಲ್ಲ, ಅವರ ಸಿನಿಮಾದ ಕುರಿತಾಗಿ ಕೂಡ ಬರೆಯೋದನ್ನು ನಿಲ್ಲಿಸ್ಬಿಟ್ರು. ಇವೆಲ್ಲ ಆದ ನಂತರ ಅವ್ರ ತಂದೆ ಹೇಳ್ತಾರೆ, ಮಧುಬಾಲಾಗೆ ಇಷ್ಟೆಲ್ಲ ಟೆನ್ಷನ್ ಇದೆ ಹೊರಗಡೆ, ಇಷ್ಟೆಲ್ಲ ಒಂಥರ ವಿಷಮಯ ವಾತಾವರಣ ಇರಬೇಕಾದ್ರೆ ನೀನು ಯಾಕೆ ಬಾಡಿಗಾರ್ಡ್ಸ್ನ ಇಟ್ಕೋಬಾರ್ದು, ಯಾಕೆಂದರೆ ನಿನ್ನ ಸೆಕ್ಯೂರಿಟಿಗಾಗಿ, ನಿನ್ನ ರಕ್ಷಣೆಗಾಗಿ ಬಾಡಿಗಾರ್ಡ್ಸ್ನ ಅವಶ್ಯಕತೆ ಇದೆ ಅಂತ. ಸರಿ ಆಯಿತು ಅಂತ ಹೇಳಿ ಇಬ್ಬರು ಬೌನ್ಸರ್ಸ್ನ ಇಟ್ಕೊಂಡಿರ್ತಾರೆ ಮಧುಬಾಲ ಅವರು ಅವರ ಜೊತೆಯಾಗಿ. ಇದಾಗಿ ಒಂದು 6 ತಿಂಗಳಾಗಿರಬೇಕು. 1958 ಕಾಲಪಾನಿ ಚಿತ್ರದ ಒಂದು ಶೂಟಿಂಗ್ನ ಸಂದರ್ಭ ದೇವಾನಂದ್ ಹಾಗೆ ಮಧುಬಾಲ ಅವರು ನಟಿಸ್ತಾ ಇದ್ರು. ದೇವಾನಂದ್ ಅವರು ಹೇಳಿ ಕೇಳಿ ಆಫ್ ಸ್ಕ್ರೀನ್ ಇರಲಿ ಆನ್ ಸ್ಕ್ರೀನ್ ಇರಲಿ ತುಂಬ ಲವಲವಿಕೆಯ, ತುಂಬ ಪ್ರೀತಿ ಪಾತ್ರ, ಒಂದು ರೀತಿಯ ರಮ್ಯ ಸ್ವಭಾವದ ವ್ಯಕ್ತಿ. ಇವರ ಜೊತೆಯಾಗಿ, ಮಧುಬಾಲ ಜೊತೆಯಾಗಿ ಒಂದಷ್ಟು ರೊಮ್ಯಾಂಟಿಕ್ ಸೀನ್ಸ್ನ ಕೂಡ ಮಾಡಬೇಕಾಗಿರುತ್ತೆ. ಮತ್ತೆ ಅಷ್ಟೊತ್ತಿಗಾಗಲೇ ದೇವಾನಂದ್ ಅವರು ಇಂತಹ ಸೀನ್ಗಳನ್ನ ಮಾಡೋದ್ರಲ್ಲಿ ಪಳಗಿದಂತಹ ವ್ಯಕ್ತಿ. ಹಾಗಿದ್ದು ಕೂಡ ಒಂದು ಸೀನ್ ಮಾಡಬೇಕಾದ್ರೆ ಅವರಿಗೆ ಅನ್ಸುತ್ತೆ, ಪಕ್ಕದಲ್ಲೇ ಬೌನ್ಸರ್ಸ್ ಕೂಡ ಇರ್ತಾರೆ, ಹತ್ರದಲ್ಲೇ ಶೂಟಿಂಗ್ ಸೆಟ್ಟಲ್ಲಿ ನೋಡ್ತಾ ಇರ್ತಾರೆ, ಆವಾಗ ಅವರ ಟಿಪಿಕಲ್ ಸ್ಟೈಲ್ನಲ್ಲಿ ಅವರ ಬೌನ್ಸರ್ಸ್ನ ಕೇಳ್ತಾರೆ, ಕ್ಯಾ ಮೇ ಯೇ ಸೀನ್ ಆಪ್ಕಿ ಮೇಡಮ್ ಕೆ ಸಾಥ್ ಕರ್ ಲೂ, ಆಪ್ಕಿ ಇಜಾಜಾತ್ ಸೇ ಅಂತ ಕೇಳ್ತಾರೆ. ಹೀಗೆ ಕೇಳಿದ ತಕ್ಷಣ ಅಲ್ಲಿದ್ದಂಥ ಬೌನ್ಸರ್ಸ್ಗೆ ಹಾಗೆ ಮಧುಬಾಲಾಗೆ ಪ್ರತಿಯೊಬ್ಬರಿಗೂ ನಗು ಬಂದ್ಬಿಡುತ್ತೆ, ನಗು ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಪರ್ಮಿಷನ್ ತಗೊಂಡು ನಾನು ಮಧುಬಾಲ ಜೊತೆ ಈ ಒಂದು ರೊಮ್ಯಾಂಟಿಕ್ ಸೀನ್ ಆ್ಯಕ್ಟ್ ಮಾಡಬಹುದಾ ಅಂತ ಕೇಳ್ತಾರೆ. ಅದಾದ ಮೇಲೆ ಎಲ್ಲರೂ ನಗ್ತಾರೆ, ಸಂದರ್ಭ ತುಂಬ ತೇಳಿ ಆಗುತ್ತೆ, ಇದು ತುಂಬ ದೊಡ್ಡ ನ್ಯೂಸ್ ಆಗಿ ಇಂಡಸ್ಟ್ರಿಯಲ್ಲೂ ಸ್ಪ್ರೆಡ್ ಆಗುತ್ತೆ, ಮತ್ತು ಮೀಡಿಯಾದವರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಅಷ್ಟು 6 ತಿಂಗಳ ಕಾಲ ಒಂಥರ ಬಿಗಡಾಯಿಸ್ಕೊಂಡಂತಹ ವಾತಾವರಣ ಇರುತ್ತಲ್ಲ, ಅದು ಈ ಒಂದು ನಗೆಯಲ್ಲಿ ಕರಗಿ ಹೋಗುತ್ತೆ. ಹಾಗೆ ಮೀಡಿಯಾದವರು ಕೂಡ ಮಧುಬಾಲ ಅವರ ಹತ್ರ ಕ್ಷಮೆ ಕೇಳ್ತಾರೆ, ಮತ್ತೆ ಮಧುಬಾಲ ಅವರು ಕೂಡ ಮೀಡಿಯಾದವರ ಹತ್ರ ಕ್ಷಮೆ ಕೇಳ್ತಾರೆ. ಒಂದು ಹ್ಯಾಪಿ ನೋಟ್ನೊಂದಿಗೆ ಈ ಒಂದು ಸಂದರ್ಭ ಕೊನೆಯಾಗುತ್ತೆ. ಈ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರವನ್ನ ನಮಗೆ ಹಂಚಿಕೊಂಡಿದ್ದು ಎನ್ ಆರ್ ಪ್ರಸಾದ್ ಅವರು, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸಲವೂ ಕೂಡ ದೇವಾನಂದ್ ಅವರ ಕುರಿತಾಗಿ ಹೇಳಬೇಕಾದ್ರೆ ಅವರಿಗೆ ತುಂಬ ಸ್ಫೂರ್ತಿ ಬರುತ್ತೆ, ತುಂಬ ಚಂದದ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು. ಹಾಗೆ ನೀವು ಕೂಡ ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯ್ಮೂರು ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದಲ್ಲಿ ನಾವಿದ್ದೇವೆ. ಆಪ್ಕಿ ಪಸಂದಲ್ಲಿ ಪ್ರತಿದಿನವೂ ಕೂಡ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆ ತನಕ ನಿಮ್ಮಿಷ್ಟದ ಗೀತೆಗಳನ್ನ ಕೇಳಿಸ್ತೀವಿ ನಾವು. ಹಾಗೆ ನಿಮ್ಮಿಷ್ಟದ ಗೀತೆಗಳನ್ನ ಕೇಳಿಸ್ತಾ ಇರಬೇಕಾದ್ರೇನೆ ಒಂದಷ್ಟು ಟ್ರಿವಿಯಾಗಳನ್ನು ಕೂಡ ಶೇರ್ ಮಾಡಿಕೊಳ್ಳುವಂತಹ ಹೊತ್ತು ಇದು. ಇವತ್ತಿನ ಟ್ರಿವಿಯಾ ನಾನು ತಂದಿದ್ದು ಏನು ಗೊತ್ತಾ, 1945 ಸಮಯದ ಕಥೆ ಇದು. ಪುಣೆಯಲ್ಲಿ ಪ್ರಭಾತಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯಾರು, ದೇವಾನಂದ ಅವರು. ಅಷ್ಟೊತ್ತಿಗಾಗಲೇ ಅವರು ಹೀರೋ ಆಗಿರ್ತಾರೆ. ಹಾಗೆಯೇ ಗುರುದತ್ ಅವರು ಕೂಡ ಅಲ್ಲೇ ಇರ್ತಾರೆ. ಆದರೆ ಇವರಿಬ್ಬರು ಮೀಟ್ ಆದಂತಹ ಒಂದು ಸಂಗತಿ ಮಾತ್ರ ತುಂಬಾ ವಿಚಿತ್ರವಾಗಿದೆ, ಆದರೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಏನು ಅಂದರೆ, ಗುರುದತ್ ಅವರಿಗೂ ಹಾಗೆ ದೇವಾನಂದ ಅವರಿಗೂ ಇಬ್ಬರಿಗೂ ಸೇರಿ ಒಬ್ಬನೇ ಲಾಂಡ್ರಿ ಮ್ಯಾನ್ ಇರ್ತಾನೆ. ಒಬ್ಬನ ಹತ್ರನೇ ತಮ್ಮ ಬಟ್ಟೆಯನ್ನು ಒಗೆದು ಇಸ್ತ್ರಿ ಮಾಡಿ ತಂದು ಕೊಡೋದಕ್ಕೆ ಇವರು ಹೇಳ್ತಿರ್ತಾರೆ. ಆದರೆ ಒಬ್ರಿಗೊಬ್ರಿಗೆ ಗೊತ್ತಿರಲ್ಲ, ಒಂದು ದಿನ ಏನಾಗುತ್ತೆ, ಒಂದೇ ಒಂದು ಶರ್ಟ್ ಮಾತ್ರ ಅದ್ಲು ಬದಲು ಆಗಿಬಿಟ್ಟಿರುತ್ತೆ. ದೇವಾನಂದ ಅವರಿಗೆ ಆ ಶರ್ಟ್ ಬೇಕಾಗಿರುತ್ತೆ ಸಿನಿಮಾದ ಶೂಟಿಂಗಾಗಿ, ಆದರೆ ಆ ಶರ್ಟ್ ಸಿಕ್ಕೋದೇ ಇಲ್ಲ. ಸರಿ, ಅವರು ಬೇರೆ ಯಾವುದೋ ಶರ್ಟ್ನ ಹಾಕ್ಕೊಂಡು ಅದೇ ತರಹದ ಮತ್ತೊಂದು ಶರ್ಟ್ ಬಂದಿರುತ್ತೆ, ಅದನ್ನು ಹಾಕ್ಕೊಂಡು ಬಂದಿರ್ತಾರೆ. ಆದರೆ ಶೂಟಿಂಗ್ ಸೆಟ್ಟಲ್ಲಿ ನೋಡಿದಾಗ ಅವರಿಗೆ ಬೇಕಿದ್ದಂತಹ ಅವರ ಶರ್ಟ್ ಗುರುದತ್ ಮೈ ಮೇಲಿರುತ್ತೆ. ಗುರುದತ್ ಅವರು ಅಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಿರ್ಬೇಕಾದ್ರೆ ಅವರನ್ನು ಕರೆದು ಕೇಳ್ತಾರೆ ದೇವಾನಂದ್, ಇದೆಲ್ಲಿ ಸಿಕ್ತು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಈ ರೀತಿ ನನಗೆ ನನ್ನ ಲಾಂಡ್ರಿ ಸರ್ವಿಸ್ ಕೊಡೋವನು ಶರ್ಟ್ನ ಅದ್ಲು ಬದಲು ಮಾಡಿ ಕೊಟ್ಬಿಟ್ಟಿದ್ದಾನೆ, ಆದರೆ ನನ್ನ ಹತ್ರ ಇದನ್ನು ಬಿಟ್ಟು ಬೇರೆ ಇನ್ಯಾವುದೋ ಒಗ್ದಿರೋ ಬಟ್ಟೆ ಇರಲಿಲ್ಲ, ಅದಕ್ಕೆ ಹಾಕ್ಕೊಂಬಂದಿದ್ದೀನಿ ಅಂತ. ಓ, ಇದು ಈ ರೀತಿ ಆಯಿತಾ, ಆ್ಯಕ್ಚುಲಿ ಇದು ನನ್ನ ಶರ್ಟು ಅಂತ ಹೇಳಿ ಇಬ್ಬರ ಮಧ್ಯೆ ಮಾತುಕತೆ ಏರ್ಪಡುತ್ತೆ. ಆವಾಗಲೇ ಹಾಗೆ ಮಾತಾಡ್ತಾ ಸ್ನೇಹವಾಗಿ ಕನ್ವರ್ಟ್ ಆಗಿ ದೇವಾನಂದ್ ಅವರು ಹೇಳ್ತಾರೆ, ಮುಂದೆ ಏನಾದರೂ ನಾನು ಪ್ರೊಡ್ಯೂಸ್ ಮಾಡಿದರೆ ಸಿನಿಮಾ ನೀನೇ ಡೈರೆಕ್ಟರ್ ಆಗ್ತೀಯಾ ಅಂತ. ಹಾಗೆ ಗುರುದತ್ ಅವರು ಕೂಡ ಹೇಳ್ತಾರೆ, ನೀವೇ ಅದಕ್ಕೆ ಹೀರೋ ಆಗ್ತೀರಿ ಅಂತ. ಹೀಗೆ ಅವರಿಬ್ಬರ ಮಧ್ಯೆ ಒಂದು ಸ್ನೇಹ ಏರ್ಪಡುತ್ತೆ. ಮತ್ತು ದೇವಾನಂದ್ ಅವರು ತುಂಬ ವರ್ಷ ಏನು ತಗೊಳ್ಳಲಿಲ್ಲ, ಅವರು ಪ್ರೊಡ್ಯೂಸ್ ಮಾಡಿದಂತಹ ಸಿನಿಮಾಕ್ಕೆ ಗುರುದತ್ ಅವರನ್ನೇ ಡೈರೆಕ್ಟರ್ ಆಗಿ ನೇಮಕ ಮಾಡಿದ್ರು, ಬಾಜಿ ಎನ್ನುವಂತಹ ಚಿತ್ರಕ್ಕಾಗಿ. ಮಾತ್ರ ಅಲ್ಲ, ಇದೇ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಗೀತಾ ರಾಯ್ ಅವ್ರನ್ನು ಕೂಡ ಇವರಿಗೆ ಪರಿಚಯ ಮಾಡಿಕೊಟ್ರು. ಯಾರಿಗೆ? ಗುರುದತ್ ಅವರಿಗೆ. ಮುಂದಕ್ಕೆ ಆಗಿದ್ದು ಇತಿಹಾಸ ನಿಮಗೆ ಗೊತ್ತು. ಗುರುದತ್ ಹಾಗೆ ಗೀತಾ ರಾಯ್ ಅವರಿಬ್ರು ಕೂಡ ಮದುವೆಯಾದ್ರು, 3 ಮಕ್ಕಳನ್ನು ಹೆತ್ತರು, ಮತ್ತೆ ಏನೇನೋ ದುರಂತಗಳಿಗೆ ಬದುಕು ಸಾಕ್ಷಿಯಾಯಿತು. ಇದು ಇವತ್ತಿನ ಟ್ರಿವಿಯಾ. ಹೇಗನಿಸ್ತು ಖಂಡಿತವಾಗ್ಲೂ ಮೆಸೇಜ್ ಮಾಡಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಮೆಸೇಜ್ ಕಳಿಸ್ತೀರಾ ಪ್ರತಿದಿನವೂ ಕೂಡ, ಖುಷಿಯಾಗುತ್ತೆ. ಅನಂತ್ ಕುಮಾರ್ ಅರಸು ಅವರು, ಹಾಗೇನೆ ವಾಸುಕಿ ದೊಡಾಜೆ, ಹಾಗೆ ಪೂಜಾ ಚಾಮರಾಜನಗರ ಆಲೂರಿನಿಂದ, ಹಾಗೆಯೇ ರಾಜ್ಕಪೂರ್ ಅವರಿಗೆ ನನ್ನ ನಮನಗಳು ಅಂತ ಹೇಳಿ ಮಂಗಳ ಅವರು ಮೈಸೂರಿನಿಂದ, ವಿಜಯಪುರದಿಂದ ಇಸ್ಮಾಯಿಲ್ ಅವರು, ಮತ್ತು ರಘುನಾರಾಯಣ್ ಹಾಗೂ ಸುಧಾ ನಾರಾಯಣ್ ಅವರ ಸಂದೇಶ ನಮಗೆ ತಲುಪಿದೆ. ಹಾಗೆ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಮತ್ತೆ ಅರಸೀಕೆರೆಯಿಂದ ಡಿಎಂ ಕುರ್ಕೆ ಅವರ ಸಂದೇಶ, ಹಾಡುಗಳು ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ, ಶಾಂತಿನಿ ಹಾಸನದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಎನ್ ಆರ್ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ನೀವು ಹೇಳಿದಂಥ ವಿಚಾರ ನಡೆದಿದ್ದು ಬಹುಶಃ ಹಮ್ ಏಕ್ ಹೇ ಅನ್ನೋಂಥ ಚಿತ್ರದ ಸಂದರ್ಭದಲ್ಲಿ ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಿ. ಹೌದು, ಅದು ದೇವಾನಂದ್ ಅವರ ಮೊದಲ ಚಿತ್ರ ಅಂತ ಹೇಳಿ ನೆನಪು ಮಾಡಿಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಟ್ರಿವಿಯಾ ಇರಬಹುದು, ಹಾಡುಗಳಿರಬಹುದು, ಪ್ರತಿಯೊಂದು ಕೂಡ ನಿಮ್ಮ ಮನಸ್ಸಿಗೆ ಮುಟ್ಟಿದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಣ್ಣ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಹಾಯಕ್ಕಾಗಿ ಪ್ರಾರಂಭಿಸಿದ ಪಿಎಂ ಸ್ವನಿಧಿ ಯೋಜನೆಗೆ 6 ವರ್ಷಗಳು ಪೂರ್ಣಗೊಂಡಿವೆ. 2020ರಲ್ಲಿ ಆರಂಭಗೊಂಡ ಪಿಎಂ ಸ್ವನಿಧಿ ಯೋಜನೆಯಡಿ ಇದುವರೆಗೆ 75 ಲಕ್ಷಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳು ಪ್ರಯೋಜನ ಪಡೆದಿದ್ದಾರೆ ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಂಸದರು ಸುಮಾರು 17,800 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವು ಫಲಾನುಭವಿಗಳಿಗೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪಿಎಂ ಸ್ವನಿಧಿ ಯೋಜನೆ ಫಲಾನುಭವಿ ಬೀದಿ ಬದಿ ವ್ಯಾಪಾರಸ್ಥ ಅಸ್ಲಂ ಪಾಷಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷಾ ಅಂತ. ಬೀದಿ ಬದಿ ವ್ಯಾಪಾರಸ್ಥನು. ಚಿಕ್ಕಬಳ್ಳಾಪುರನಲ್ಲಿ ಹಳೆಯ ಸಿವಿಲ್ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಚಪ್ಪಲಿ ವ್ಯಾಪಾರ ಮಾಡ್ತೀನಿ. ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನಿಂದ ಮತ್ತೆ 20,000, ಮತ್ತೆ 30,000, ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ಬಡ್ಡಿಗೆ ತಗೊಂಡು ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಂಡಿದ್ದೇನೆಂದ್ರೆ 1 ಲಕ್ಷ ರೂಪಾಯಿವರೆಗೂ ಕೊಟ್ಟರೆ ನಮ್ಗೆ ಬಹಳ ಒಂದು ಹೆಲ್ಪ್, ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
0: ಪಿಎಂ ಸ್ವನಿಧಿ ಯೋಜನೆಯಡಿ 46% ಮಹಿಳಾ ಫಲಾನುಭವಿಗಳಿದ್ದಾರೆ. 841 ಕೋಟಿ ರೂಪಾಯಿಗಿಂತಲೂ ಅಧಿಕ ಡಿಜಿಟಲ್ ವಹಿವಾಟಿನ ಮೂಲಕ ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಕ್ರಾಂತಿಯ ಮುಂಚೂಣಿಯಲ್ಲಿದ್ದಾರೆ ಎಂದು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಶ್ಲಾಘಿಸಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 1 ಜುಲೈ ಅನುಷ್ಠಾನಗೊಳಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ನಿಟ್ಟಿನಲ್ಲಿ

ಕೋಟೆ, ನಿಟ್ಟೂರು, ಉಡೆಗೋಲ ಸೇರಿದಂತೆ ಸಮೀಪವರ್ತಿ ಪ್ರದೇಶಗಳಲ್ಲಿ ಪತ್ತೆಯಾದ ಪುರಾತನ ಶಾಸನಗಳ ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಭಾರತಶ್ರೀ ಯೋಜನೆಯಡಿ ಕೈಗೊಳ್ಳಲಾಗುವುದು ಎಂದು ಮೈಸೂರು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಹಾಯಕ ಅಧೀಕ್ಷಕ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ನಾಳೆಯಿಂದ 5ನೇ ತಾರೀಖಿನವರೆಗೆ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರಂ, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣ ಸೂಕ್ತ ಪರಿಹಾರ ನೀಡಿ ರೈತರ ರಕ್ಷಣೆಗೆ ನಿಲ್ಲಬೇಕಿದೆ ಎಂದು ಮನವಿ ಮಾಡಿದ್ದಾರೆ. ಮೈಸೂರು, ಹುಣಸೂರು ಹಾಗೂ ಪಿರಿಯಾಪಟ್ಟಣ ತಾಲೂಕು ಒಳಗೊಂಡಂತೆ ಹಲವು ಪ್ರಮುಖ ರಸ್ತೆ ಅಭಿವೃದ್ಧಿ ಹಾಗೂ ಸುಧಾರಣಾ ಕಾಮಗಾರಿಗಾಗಿ ಕೇಂದ್ರ ರಸ್ತೆ ನಿಧಿ ಮೂಲಕ 50 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಗ್ರಾಮೀಣ ಸಂಪರ್ಕ ಸೇರಿದಂತೆ ಸಮಗ್ರ ಪ್ರಾದೇಶಿಕ ಅಭಿವೃದ್ಧಿ ಅಗತ್ಯವಾಗಿದೆ, ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತರಲು ತಾವು ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಇಂದು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿರುವ ಸಂಸದ ಯದುವೀರ್ ಒಡೆಯರ್, ಚೆನ್ನೈನಿಂದ ಮೈಸೂರಿಗೆ ಹೈಸ್ಪೀಡ್ ರೈಲು ಸಂಪರ್ಕ ವಿಸ್ತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ ಎಸ್ಎಸ್ಎಸ್ ರೈಲು ನಿಲ್ದಾಣ ಹಾಗೂ ಡಾ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಮಧ್ಯೆ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಈ ತಿಂಗಳ 19ರಂದು ಶುಕ್ರವಾರ ಗುಂಟ್ಕಲ್, ಧರ್ಮಾವರಂ, ಕಟ್ಪಾಡಿ ಮೂಲಕ ಸಾಗಲಿದೆ ಎಂದು ನೈಋತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ 40 ಮೇಲ್ವಿಚಾರಕರ ಮೂಲಕ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈಗಾಗಲೇ 90%ರಷ್ಟು ಗುರಿ ತಲುಪಲಾಗಿದೆ ಎಂದು ಆಯುಕ್ತ ಕಾರ್ತಿಕ್ ಎಂ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ನಮಸ್ಕಾರ, ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನವಿಲ್ಗರಿ ಕಾರ್ಯಕ್ರಮ. ನಾನು ನಿಮ್ಮ ಜೊತೆಗೆ ದೀಪ. ಇವತ್ತಿನ ವಿಷಯ ಏನು ಅಂತಂದರೆ, ಎಲ್ರಿಗೂ ಗೊತ್ತಿರೋವಂಥದ್ದೇ, ಎಲ್ಲರೂ ಬಳಸೋವಂಥದ್ದೇ, ಇದೊಂಥರ ಜನಪದದ ವಾಕ್ಯ ಅಂತ ಹೇಳ್ಬೋದು, ಗಾದೆ. ಹೌದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರಲ್ಲ. ನೀವು ಹೆಚ್ಚು ಬಳಸಿದಂಥ ಗಾದೆ ಅಥವಾ ಯಾವುದಾದ್ರೂ ಒಂದು ಸನ್ನಿವೇಶ ಅದಕ್ಕೆ ಸಂಬಂಧಿಸಿದ್ದು ಅಥವಾ ಏನೋ ಒಂದು ನಿಮಗೆ ಇಷ್ಟ ಆಗುವಂಥ ಗಾದೆ ಯಾವುದಾದ್ರೂ ಇದ್ದರೆ ಅದನ್ನು ಇವತ್ತು ನಾವು ಮಾತಾಡಿಕೊಂಡು, ಯಾವೆಲ್ಲ ಗಾದೆಗಳನ್ನು ಬಳಸ್ತೀವಿ ನಾವು ಜನ ದಿನಬಳಕೆ ಮಾತುಗಳಲ್ಲಿ ಅಂದ್ಬಿಟ್ಟು ಅಂತ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಗಾದೆಗಳು ಹಿರಿಯರ

ಅನುಭವದ ನುಡಿಮುತ್ತುಗಳು. ಇವುಗಳನ್ನು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದ್ರ ಮೂಲಕ ಶುರು ಮಾಡಲಾಯಿತು ಅಂತ ಹೇಳ್ಬೋದು. ಹೆಚ್ಚಿನ ಒಂದು ಏನು ಹೇಳೋದು, ಕಡಿಮೆ ಶಬ್ದಗಳನ್ನು ಬಳಸಿ ಹೆಚ್ಚು ಅರ್ಥ ಇರುವಂಥ ವಿಷಯವನ್ನು ತಿಳಿಸುವಂಥದ್ದೇ ಗಾದೆ ಮಾತುಗಳು ಅಂತ ಹೇಳ್ಬೋದು. ತುಂಬ ಪಾಪ್ಯುಲರ್ ಆಗಿರೋ ಗಾದೆ ಮಾತುಗಳು ಎಷ್ಟೊಂದಿದೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ಬ್ಯೂಟಿಫುಲ್ ಆದ ಹಾಡನ್ನು ಕೇಳ್ಕೊಂಡ್ಬಿಡೋಣ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನವಿಲ್ಲು 101.3 MHz.

0: ಅದರಲ್ಲಿ ಸೌಂಡು ಮಾಡೋದು
1: ನಾವೇ. ಆಕಾಶವಾಣಿ ಕೇಳ್ತಾ ಇದ್ದೀರಾ, ಎಫ್ಎಂ 301.3 ಮೆಗಾಹರ್ಟ್ಸ್ ನವಿಲ್ಗರಿ ಕಾರ್ಯಕ್ರಮದಲ್ಲಿ ಸಮಯ ಸರಿಯಾಗಿ 12:16. ನಾನು ದೀಪ, ನಿಮ್ಮ ಜೊತೆಗೆ ಗಾದೆ ಮಾತಿನ ಬಗ್ಗೆ ಇವತ್ತಿನ ವಿಷಯ ಆಗಿರುತ್ತೆ ಮಾತು ಅಂತ ಹೇಳಬೇಕಾದ್ರೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಹೌದು, ಅವಾಗಲೇ ಟೈಮ್ ಆಯಿತು ನೋಡಿ. ಅನುಷ ಅವರು ಮೆಸೇಜ್ ಮಾಡಿದ್ದಾರೆ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರೋದಿಲ್ಲ ಅಂತ ಮೆಸೇಜ್ ಮಾಡಿದ್ದಾರೆ. ಹೌದು, ಗಾದೆ ಮಾತುಗಳು ಎಷ್ಟು ಚಂದ ಇರ್ತವೆ ಅಲ್ಲ, ಸಣ್ಣ ವಾಕ್ಯವಾಗಿರುತ್ತೆ ಆದರೆ ಬಹಳಷ್ಟು ಆಳವಾದ ಅರ್ಥವನ್ನು ತಮ್ಮದಾಗಿಸ್ಕೊಂಡಿರುತ್ತೆ. ನಾವಿದನ್ನು ಲೇವಡಿ ಮಾಡೋಕ್ಕೆ, ಇನ್ನೊಬ್ಬರನ್ನ ಆಡ್ಕೊಳ್ಳೋಕೆ ಅಥವಾ ಇನ್ನೊಬ್ಬರ ಬಗ್ಗೆ ತಿಳಿಸೋಕೆ, ಯಾವುದೋ ಒಂದು ವಿಷಯನ ಗ್ರಹಿಸಿ ಹೇಳೋದಕ್ಕೆ, ನಗೋದಕ್ಕೆ, ಅಳೋದಕ್ಕೆ, ಎಲ್ಲ ರೀತಿಯ ವಿಷಯಗಳನ್ನು ಇನ್ನೊಬ್ರಿಗೆ ಹೇಳೋದಕ್ಕೆ ನಾವು ಈ ಗಾದೆ ಮಾತುಗಳನ್ನು ಬಳಸ್ತೀವಿ. ನೀವು ಬಳಸಿದಂಥ ಯಾವುದೋ ಒಂದು ಗಾದೆ ಮಾತು, ಯಾವುದೋ ಒಂದು ಸನ್ನಿವೇಶ, ಕೆಟ್ಟದ್ದು ಒಳ್ಳೇದು ಏನೇ ಇರ್ಬೋದು, ನಿಮ್ಮ ನೆನಪುಗಳು ಏನಿರ್ಬೋದು, ನಮ್ಮ ನಂಬರ್ಗೆ ಮೆಸೇಜ್ ಮಾಡಿ ಕಳಿಸಿ. ಗೊತ್ತಲ್ಲ, 9480901013 ನಮ್ಮ ಸಂಖ್ಯೆ. ಇನ್ನು ಗಾದೆ ಮಾತುಗಳು ಯಾವ್ಯಾವುದು ಅನ್ನೋ ವಿಷಯಕ್ಕೆ ಬಂದಾಗ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಎಷ್ಟು ಸಣ್ಣದಾದಂಥ ವಾಕ್ಯ, ಮಾತು ಸರಿಯಾಗಿ ಆಡಕ್ಕೆ ಬರುತ್ತೆ ಅಂತ ಗೊತ್ತಿದ್ರೆ ಅವನು ಖಂಡಿತ ಯಾರ ಜೊತೆಗೂ ವಾದ ಮಾಡೋಕ್ಕಾಗಲ್ಲ ಅನ್ನೋ ಅರ್ಥವನ್ನು ನೀಡುತ್ತೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದೇ ಮಾತು ಆಡಿದ್ರೆ ಹೆಂಗಿರಬೇಕು ಅಂತ ಹೇಳೋದಕ್ಕೆ ಸಾಕ್ಷಿ, ಮುತ್ತುಗಳು ಜೋಡಿಸ್ತಾರಲ್ಲ ಆ ಥರ ಇರಬೇಕು ಅಂತ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂತ. ಈ ಕಡೆ ನೆಂಟರನ್ನ ಚೆನ್ನಾಗಿ ನೋಡಬೇಕು ಅನ್ನೋ ಅವತರಣದ ಇದು ಇದೆ, ಅದು ಭಾವನೆನೂ ಇದೆ, ಆದರೆ ಮನೇಲಿ ಸ್ವಲ್ಪ ಅಕ್ಕಿ ಕಡಿಮೆ ಇದೆ, ಇಂಥ ಎರಡು ಮನಸ್ಸಿರೋರಿಗೆ ಈ ಗಾದೆಯನ್ನು ಮಾಡಲಾಗುತ್ತೆ. ಎಷ್ಟು ಚಂದ ಅಲ್ಲ ಈ ಗಾದೆ ಮಾತುಗಳು. ಹಾಗೆಯೇ ಅಜ್ಜಿಗೆ ಅರಿವಿನ ಚಿಂತೆ ಆದರೆ ಮೊಮ್ಮಗಳಿಗೆ ಮದುವೆ ಚಿಂತೆ ಅಂದ್ಬಿಟ್ಟು ಅಂತ, ವಯಸ್ಸಿನ ಒಂದು ಅಂತರದ ವಿಷಯವನ್ನು ತಿಳಿಸುವಂಥ ಈ ಸಾಲುಗಳು ಎಷ್ಟು ಚಂದ ಇದೆ ಅಲ್ಲ. ನಿಮಗೆ ಇಷ್ಟ ಆಗುವಂಥ ಗಾದೆ ಮಾತು ಯಾವುದು ಅಂತ ಕೇಳಿದೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲಿಂದ ಮೆಸೇಜ್ ಮಾಡಿದ್ದಾರೆ, ಗಿಡವಾಗಿ ಬಗ್ಗದ್ದು ಮರೆವಾಗಿ ಬಗ್ಗಿತೆ ಅಂತ ಹೇಳ್ತಾರಲ್ಲ, ಆ ಗಾದೆ ಮಾತು ನನಗೆ ಇಷ್ಟ ಅಂದ್ಬಿಟ್ಟು ಅಂತ. ಓ ಸೂಪರ್ ಸೂಪರ್. ನಿಮಗೆ ಯಾವ ಗಾದೆ ಮಾತು ಇಷ್ಟ, ನೀವು ಜಾಸ್ತಿ ಯಾವುದನ್ನು ಬಳಸ್ತೀರಾ, ಆ ವಿಷಯ, ಆ ಒಂದು ಸನ್ನಿವೇಶ ಏನಾದರೂ ನಿಮಗೆ ನೆನಪಿದ್ರೆ, ಏನೋ ಒಂದು ನಡೆದಿರೋ ಅಂಥ ಘಟನೆ ಇರ್ಬೋದು, ಅಂಥದ್ದೇನಾದರೂ ನೀವು ಹಂಚಿಕೊಳ್ಳೋದು ಬಯಸಿದ್ರೆ, ನಮ್ಮ ಆನೇರ್ ನಿಮಗೋಸ್ಕರ ಕಾಯ್ತಾ ಇದೆ. ಕೇಳ್ತಾ ಇರೋ ಕನ್ನಡ ಕಾಮನ ಬಿಲ್ಲು ನವಿಲ್ಗರಿ ಕಾರ್ಯಕ್ರಮ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳ್ತಾ ಇರಿ ನವಿಲ್ಗರಿಯಲ್ಲಿ ಆಕಾಶವಾಣಿ.

ಎಸ್, ವಾಪಸ್ ಆಗಿದ್ದೀವಿ. ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದಿರ, ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಆಕಾಶವಾಣಿಯಲ್ಲಿ ನವಿಲ್ಗರಿ ಕಾರ್ಯಕ್ರಮವನ್ನ ಕಿರಿಕ್ ಪಾಟೀಸನ್ವಾದ ಹಾಡನ್ನ ಕೇಳ್ಕೊಂಡು ವಾಪಸ್ ಆಗ್ತಾ ಇದೀವಿ. ಹಂಗೆ ಬ್ಯಾಕ್ ಗ್ರೌಂಡ್ ಅಲ್ಲೂ ಟ್ಯೂನ್ ಪ್ಲೇ ಆಗ್ತಾ ಇದೆ. ನನ್ನ ಮಾತು ನಿಮ್ಮ ಜೊತೆಗೆ ನಡೀತಾ ಇದೆ. ಮೆಸೇಜ್ಗಳ ಸುರಿ ಮಳೆನೇ ಆಗೋಗಿದೆ ಗಾದೆ ಮಾತು ಅಂದ ತಕ್ಷಣ. ಗಾದೆಗಳು ಜನಜನಿತವಾಗಿ ಅನುಭವಿಗಳಿಂದ ನುಡಿಯಲ್ಪಟ್ಟ ಸತ್ಯವಾಕ್ಯಗಳು. ಹಲವಾರು ಬಾರಿ ಈ ವಾಕ್ಯಗಳು ರೂಪಕ, ಉಪಮೆ, ದೀಪಕ ಇಂತಹ ವಾಕ್ಯಗಳಿಂದ ಅಲಂಕೃತವಾಗಿರುತ್ತೆ ಅಂತ ಹೇಳಬಹುದು. ಸಾಮಾನ್ಯವಾಗಿ ಎಲ್ಲರೂ ಬಳಸುವಂಥದ್ದೇ ಮಾತುಗಳು ಅಂತ ಹೇಳಬಹುದು. ಎಲ್ಲ ಭಾಷೆಗಳಲ್ಲೂ ಸಹ ಗಾದೆಗಳು ಇರ್ತವೆ. ಅತಿಹಾಸೆ ಗತಿ ಕೇಡು, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಇದರ ಅರ್ಥ ಏನು ಹೇಳಿ? ಕಷ್ಟಪಟ್ಟು ಶ್ರಮ ವಹಿಸಿ ಯಾವುದೋ ಒಂದು ವಸ್ತು ಇರ್ಬೋದು, ಯಾವುದೋ ಒಂದು ವಿಷಯ ಇರ್ಬೋದು, ಇದಕ್ಕೆಲ್ಲ ತುಂಬ ಸಮಯ ತಗೊಳುತ್ತೆ. ಅದನ್ನು ಹಾಳು ಮಾಡೋದಕ್ಕೆ ಕ್ಷಣ ಸಾಕು ಅನ್ನೋ ಒಂದು ಎಲಾಬರೇಟ್ ಮೀನಿಂಗನ್ನು ಇದು ಕೊಡುತ್ತೆ ಅಂತ ಹೇಳ್ಬೋದು. ಇಂಥ ಗಾದೆಯ ವಾಕ್ಯಗಳು ನಿಮ್ಮ ಜೀವನದಲ್ಲಿ ನೀವು ಬಳಕೆ ಪಡಿಸಿದಾಗ ಏನೆಲ್ಲ ಸನ್ನಿವೇಶಗಳು ಸೃಷ್ಟಿಯಾಯಿತು, ಯಾವುದೋ ಒಂದು ಕಹಿ ನೆನಪಿರಬಹುದು ಅಥವಾ ಸಹಿ ನೆನಪಿರಬಹುದು, ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳಿದ್ದೆ. ಖಂಡಿತವಾದಿ ಲೋಕಾವಿರೋಧಿ ಆಗಿದ್ದೀನಿ ಮೇಡಮ್. ಇವರು ಸತ್ಯ ಎದುರಿಗೆ ಹೇಳಿದಾಗ ಅದು ಕೆಲವರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಈಗ ಶಾಂತವಾಗಿದ್ದೀನಿ, ಏನು ನಡಿಬೇಕೋ ನಡೀಲಿ, ಅದಕ್ಕೆ ಪಾಠ ಕಲ್ತು ಬಿಟ್ಟಿಗಿನ್ ಮೇಡಮ್ ಅಂತ ಮೆಸೇಜ್ ಕಳಿಸಿದ್ದಾರೆ ಮಲ್ಲೇಶ್ವರದಿಂದ ಹರೀಶ್ ಅವರು. ಹೌದಾ ಮತ್ತೆ, ನೋಡಿ ಹೆಂಗಿದೆ. ನಮ್ಮ ಮುತ್ತಜ್ಜಿ ಹೇಳ್ತಿದ್ರು, ಕೇಳ್ತಾ ನಂಗೂ ಬಳುವಳಿಯಾಗಿ ಬಂತು ಈ ವಿಷಯಗಳು ಅಂದ್ಬಿಟ್ಟು ಅಂತ. ಯಾವ ವಿಷಯ ಅಂತ ಹೇಳಿ ನೋಡೋಣ. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮನಿಗೆ ಸೀತೆ ಯಾರು ಅಂತ ಕೇಳಿದ್ರಂತೆ ಅಂದ್ಬಿಟ್ಟು ಅಂತ. ಇದಂತೂ ನಿಜವಾಗ್ಲಿ ಎಷ್ಟೋ ಜನ ಸಾಮಾನ್ಯವಾಗಿ ಪಾಠ ಹೇಳ್ಕೊಡ್ಬೇಕಾದ್ರೆ ಟೀಚರ್ ಹೇಳುವಂಥ ಮಾತು, ಇಲ್ಲ ಮಕ್ಕಳಿಗೆ ಪಾಠ ಕಳಿಸ್ಬೇಕಾದ್ರೆ ಅಪ್ಪ ಅಮ್ಮ ಹೇಳುವಂಥ ಮಾತು. ರಾತ್ರಿ ಎಲ್ಲ ಓದೆ, ಎಕ್ಸಾಮಲ್ಲಿ ಏನು ಬರೀಕೆ, ಬೆಳಿಗ್ಗೆ ಅದು ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ ಅಂತ.

0: ಹೇಳ್ತಾರಲ್ಲ ಅವಾಗ ಬಳಸುವಂತ ಗಾದೆ ಮಾತಿದು. ಇನ್ನು ತುಂಬಾ ಜನ ಮೆಸೇಜ್ ಅನ್ನ ಕಳಿಸ್ತಾ ಇದ್ದೀರಾ. ಹೆಚ್ ಎಲ್ ಬಸವರಾಜ್ ಅವರು ಪುಟ್ಟಗೇರಿ ಹೊಸಹಳ್ಳಿ ಮೆಸೇಜ್ ಕಳಿಸಿದ್ದಾರೆ. ಏನು ಅಂತ ಅರ್ಥ ಆಗ್ತಿಲ್ಲ ನಿಮ್ಮ ಮೆಸೇಜ್ ನನಗೆ. ಸರಿ, ಮುಂದಕ್ಕೆ ಹೋದೋಣ ನಾವು. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಹೌದು, ಈ ಮಾತು ಕೋಪದಲ್ಲಿ ಹೇಳುವಂಥದ್ದು. ತಾಳಿದವನಿಗೆ ಬಾಳಿಯಾನು, ಕೋಪದಲ್ಲಿ ಕುಯ್ದ ಮೂಗು ಮತ್ತೆ ಬಂದೀತೆ. ವಾಸುಕಿಯವರು ಮೆಸೇಜ್ ಮಾಡಿದ್ದಾರೆ. ಓ, ವೆರಿ ನೈಸ್. ನೀವು ಸಹ ಮೆಸೇಜನ್ನು ಕಳಿಸ್ಬೋದು. ನಮ್ಮ ಮೆಸೇಜ್ ಸಂಖ್ಯೆ ಗೊತ್ತಲ್ಲ, 9480910013. ಗಾದೆಗಳು ಹೇಗೆ ಸೃಷ್ಟಿಯಾದವು, ಹಾಗೆ ಇದಕ್ಕಿರುವಂಥ ಇತಿಹಾಸ, ಗಾದೆಗಳಲ್ಲಿ ಎಷ್ಟು ವಿಧ, ಇದೆಲ್ಲದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಮಾತನಾಡೋಣ. ಅದಕ್ಕೂ ಮುಂಚೆ ಸುಮಾರದವಾದ ಗೀತೆಯನ್ನು ಕೇಳಬೇಕು. ನೀವು ಕೇಳ್ತಾ ಇರೋ ಎಫ್ ಎಂ 101.3 MHz
1: ಆಕಾಶವಾಣಿ FM Rainbow. The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.

ಶ್ರೇಯಾ ಘೋಷಲ್ ಅವರೇ, ನಿಮಗೂ ಧನ್ಯವಾದಗಳು ಇಷ್ಟು ಸೊಗಸಾದ ಹಾಡನ್ನು ಹೇಳಿದ್ದಕ್ಕೆ. ಈ ಹಾಡಿನಲ್ಲಿ ಪ್ರೀತಿಯಲ್ಲಿ ಬಿದ್ದಂಥ ಒಂದು ಹೆಣ್ಣು ಮಗಳು ಎಷ್ಟೆಲ್ಲ ಒಂದು ಸಂಕೋಚದ ಭಾವನೆ ಇದೆ ಅವಳ ಮನಸ್ಸಿನಲ್ಲಿ ಅನ್ನೋದನ್ನು ತುಂಬ ಒಂದು ಮುದ್ದಾದ ರೀತಿಯಲ್ಲಿ ಯೋಗರಾಜ್ ಭಟ್ ಅವರು ಸಿನಿಮ್ಯಾಟಿಕ್ ಆಗಿಯೂ ತೋರಿಸಿದ್ದಾರೆ, ಸಾಹಿತ್ಯದಲ್ಲೂ ತೋರಿಸಿದ್ದಾರೆ ಅಂತ ಹೇಳಬಹುದು. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ನಲ್ಲಿ ನವಿಲ್ಗರಿ ಕಾರ್ಯಕ್ರಮ. ನಾನು ದೀಪಾ ನಿಮ್ಮ ಜೊತೆಗೆ ಸಮಯ ಸರಿಯಾಗಿ 12:33. ಗಾದೆಗಳಲ್ಲಿ ಹಲವು ವಿಧ. ಗಾದೆಗಳಲ್ಲಿ ಶಾಪಗಳ ಬಗ್ಗೆ ಇದೆ, ಪ್ರಕೃತಿ ವ್ಯವಸಾಯಕ್ಕೆ ಸಂಬಂಧಿಸಿದ ಗಾದೆಗಳಿದೆ, ಕೌಟುಂಬಿಕ ಗಾದೆಗಳಿವೆ, ಪೂಜೆಗೆ ಅಥವಾ ದೈವಿಕ ಸಂಬಂಧದ ಗಾದೆಗಳು, ಸಂಬಂಧಗಳನ್ನು ನೆನಪಿಸುವ ಗಾದೆಗಳು, ವಿದ್ಯಾ ಸಂಬಂಧಿತ ಗಾದೆಗಳು, ವ್ಯವಹಾರಕ್ಕೆ ಪ್ರಾಣಿ ಪಕ್ಷಿ ಅಮಾಯಕತೆಯನ್ನು ತೋರಿಸುವಂಥ ಗಾದೆಗಳು, ಧನ ಸಂಪತ್ತನ್ನು ತೋರಿಸುವಂಥ ಗಾದೆಗಳು, ಊರಿಗೆ ಸಂಬಂಧಿಸಿದ ಗಾದೆಗಳು, ತರಕಾರಿ ಹಣ್ಣಿಗೆ ಸಂಬಂಧಿಸಿದ ಗಾದೆಗಳು, ಬಡತನ ಆಹಾರ ಆಮೇಲೆ ಹೆಣ್ಣಿಗೆ ಸಂಬಂಧಿಸಿದ ಗಾದೆಗಳು, ವಿವಾಹ ಆಮೇಲೆ ಅಣ್ಣ ತಂಗಿ ಸಂಬಂಧವನ್ನು ಹೇಳುವಂಥ ಗಾದೆಗಳು, ಜಾತಿಗೆ ಸಂಬಂಧಿಸಿದ್ದು, ಊಟಕ್ಕೆ ಸಂಬಂಧಿಸಿದ್ದು, ಹಾಗೆ ಅಥವಾ ಕೋಪವನ್ನು ಸಂಬಂಧಿಸುವಂಥ ಸಾವಿಗೆ ಸಂಬಂಧಿಸಿದ್ದು, ಹುಟ್ಟಿಗೆ ಮಾತಿಗೆ ಸಮಯಕ್ಕೆ ಸಾಲಕ್ಕೆ ಆಮೇಲೆ ಬೇರೆ ಎಷ್ಟೊಂದು ವಿಷಯಗಳಿದ್ದಾವೆ. ಸಂಸ್ಕೃತದಲ್ಲಿ ಸಹ ಗಾದೆಗಳಿದ್ದಾವೆ ಗೊತ್ತಾ ನಿಮಗೆ. ಅದರಲ್ಲಿ ಒಂದು ಅಂದರೆ ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳ್ತಾರೆ. ಇದನ್ನು ಕನ್ನಡದಲ್ಲೂ ಹೇಳ್ತೀವಿ, ಆಲಸ್ಯ ಆದರೆ ಅಮೃತನೂ ಕೂಡ ವಿಷ ಆಗತ್ತೆ ಅಂದ್ಬಿಟ್ಟು ಅಂತ. ಇಂಥ ಹಲವಾರು ಗಾದೆಗಳು ಎಲ್ಲ ಭಾಷೆಗಳಲ್ಲೂ ಪ್ರಚಲಿತವಾಗಿದೆ. ಆಗಲೇ ಓದ್ತಿದ್ದೆ ನಾನು, ಬಸವರಾಜ್ ಅವರು ಮೆಸೇಜ್ ಕಳಿಸಿದ್ದಾರೆ, ಈ ಕ್ಷಣಕ್ಕೆ ಸಂಬಂಧ ಇರುವಂಥ ವಿಷಯ ಇದು. ಹೆಚ್ ಎಲ್ ಬಸವರಾಜ್ ಅವರು ಪುಟ್ಟಗೆರೆ ಹೊಸಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ನಾನು KMF ಡೈರಿಯಲ್ಲಿ ಕ್ಯಾನ್ಗಳಿಗೆ ಊರಿನ ಹೆಸರನ್ನು ಪೇಂಟ್ ಮಾಡೋದಕ್ಕೆ ಹೋಗಿದ್ದೆ. ಅದೇ ಸಮಯಕ್ಕೆ KMF ಬರೆದು ಹೋದಾಗ ಬರೆದು ದುಡ್ಡು ತೊಗೊಂಡು ಹಾಲು ತೊಗೊಂಡೆ ಅಷ್ಟೇ. ಅದಕ್ಕೆ ಮಾರಾಯ ದುಡ್ಡು ತೊಗೊಂಡು ಹಾಲನ್ನು ತೊಗೊಂಡು ಉಂಡು ಹೋದ ಕೊಂಡು ಹೋದ ಹಾಗಾಯ್ತಲ್ಲ ಅಂದರು. ಸರಿಯಾದ ಸಮಯಕ್ಕೆ ನಿಮ್ಮ ಗಾದೆ ಮಾತಿನ ಶೋ ನಡೀತಾ ಇದೆ ಅಂದ್ಬಿಟ್ಟದ್ದು. ನೋಡಿ, ದಿನನಿತ್ಯಕ್ಕೆ ಸಂಬಂಧಿಸುವಂಥ ವಿಷಯನೇ ಗಾದೆ ಮಾತು. ಯಾವುದೋ ಒಂದು ಸನ್ನಿವೇಶ ನಮ್ಮ ಜೀವನದಲ್ಲಿ ಸಂಬಂಧ ಎಂದು ಗಾದೆಗೆ ಅನುಗುಣವಾಗಿ ಇರುತ್ತೆ ಅಂತ ಹೇಳ್ಬೋದು. ಅದೊಂದು ಕಹಿಯ ಸನ್ನಿವೇಶನೂ ಆಗಬಹುದು, ಅಥವಾ ಒಂದು ಏನೋ ಪಾಠ ಕಲಿಸಿದ ವಿಷಯ ಅಂತಾನೂ ಆಗಬಹುದು, ಅಥವಾ ನೀವು ಹೇಳ್ಕೊಳ್ಳೋ ಒಂದು ಖುಷಿ ಸಂಗತಿನೂ ಆಗಬಹುದು. ಅಂಥ ಸನ್ನಿವೇಶಗಳು ಗಾದೆ ಮುಖಾಂತರ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ದಯವಿಟ್ಟು ನಮ್ಮ ಜೊತೆಗೆ ಅದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇನಿ. ಶಾಂತಾಚಾರ್ಯರು ಬಡಿಗೇರಿಯಲ್ಲಿ ಶುದ್ಧ ಮೆಸೇಜ್ ಕಳಿಸಿದ್ದಾರೆ. ಗಾದೆ ಸುಳ್ಳಾದರೂ ವೇದ, ಸುಳ್ಳಾಗದು ಅರ್ಥವನ್ನು ಸುಂದರವಾಗಿ ವಿವರಿಸಿದ್ದೀರಿ ಅಂದ್ಬಿಟ್ಟು ಅಂತ. ಥ್ಯಾಂಕ್ ಯು ಸೋ ಮಚ್. ಜೀವನಕ್ಕೆ ದಾರಿ ತೋರುವ ಅಥವಾ ಪ್ರೇರಣೆಯ ಮಾತುಗಳಾಗಿರ್ತವೆ ಗಾದೆ ಮಾತುಗಳು. ನಿರೂಪಣೆಯ ಶೈಲಿ ಚೆನ್ನಾಗಿದೆ ಅಂತ ಕಳಿಸಿದ್ರೆ ಥ್ಯಾಂಕ್ ಯು ಸೋ ಮಚ್. ಆಕಾಶವಾಣಿಯ ಎಲ್ಲ ಆರ್ಜಿಗಳು ಸಹ ನಿಮ್ಮ ಈ ಒಂದು ಮಾತನ್ನು ಕೇಳೋದಕ್ಕೆ ಕಾಯ್ತಾರೆ ಅಂತಲೇ ಹೇಳ್ಬೋದು. ನಿರೂಪಣೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಸಂತೋಷ ಆಗುತ್ತೆ ನಮಗೂ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂದ್ಬಿಟ್ಟು. ಹೌದು, ಇದು ಸಾಮಾನ್ಯವಾಗಿ ಡಾಕ್ಟರ್ಗೆ ಸಂಬಂಧಿಸಿರುವಂಥ ವಿಷಯ. ಡಾಕ್ಟರ್ ಚೆನ್ನಾಗಿ ಮಾತು ಆಡ್ತಾರೆ, ಕರೆಕ್ಟ್ ಟೈಮ್ ಊಟ ಮಾಡಿ ಅಂತಲೂ ಹೇಳ್ತಾರೆ. ಇದೆರಡೂ ಸರಿ ಆಗಿದ್ರೆ ನಾವು ಡಾಕ್ಟರ್ ಹತ್ರ ಹೋಗೋದು ತಪ್ಪಿಸ್ಕೋಬಹುದು ಅಂತಲೂ ಹೇಳ್ತಾರೆ ಅಲ್ವಾ. ಹೌದು, ಅತಿ ಆದರೆ ಅಮೃತ ವಿಷ ಆಗುತ್ತೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದ್ಬಿಟ್ಟು ಅನುಷ ಅವರು ಮೆಸೇಜ್ ಮಾಡಿದ್ದಾರೆ. ಅದಕ್ಕೆ ಹೇಳೋದು ಮತ್ತೆ, ವೇದ ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು ಏನದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂದ್ಬಿಟ್ಟು ಅಂತ ಸರೋಜಾ ಸಿಂಗ್ ಅವರು ಚಾಮರಾಜಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ. ತುಂಬ ಜನ ಮೆಸೇಜನ್ನು ಕಳಿಸ್ತಾ ಇದ್ದೀರಾ, ಖಂಡಿತ ಓದೋಣ ಯಾರ್ಯಾರು ಅಂದ್ಬಿಟ್ಟು ಅಂತ. ಅರಸೀಕೆರೆ ತಾಲೂಕಿಂದ ಶಶಿವಳ ಜಯಣ್ಣ ಅವರು ಮೆಸೇಜ್ ಕಳಿಸಿದ್ದಾರೆ. ಬೀಸೋ ರಾಗಿ ಕಲ್ಲಿಗೆ ಸುತ್ತು ಊರಲ್ಲ ನೆಂಟರು ಅಂದ್ಬಿಟ್ಟು ಅಂತ. ನೋಡಿ, ಮತ್ತೆ ಊಟದ ವಿಷಯ ಬಂದರೆ ಯಾವಾಗಲೂ ನೆಂಟರೆ ಅಲ್ವಾ ಫಸ್ಟ್ ನೆನಪಾಗೋದು ನಮಗೆ. ಕೇಳ್ತಾ ಇದ್ದೀರಾ ನವಿಲ್ಗರಿ ಕಾರ್ಯಕ್ರಮ, ಗಾದೆಗಳ ಬಗ್ಗೆ ಮಾತನ್ನು ಮುಂದುವರಿಸ್ತೀವಿ. ಹಾಗೆಯೇ ಟಾಕ್ಸಿಕ್ ಸಿನಿಮಾದ ಒಂದು ಸಣ್ಣ ಟೀಸರ್ಸ್ ಟೀಸರ್ ಅಲ್ಲ ಪ್ರೊಮೋ ರಿಲೀಸ್ ಆಗಿದೆ, ಸಾಧ್ಯವಾಗಿದ್ರೆ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಿರೋ ಸಿನಿಮಾ, ಇದ್ರ ಬಗ್ಗೆನೂ ಮಾತಾಡೋಣ ಸಮಯ ಸಿಕ್ಕರೆ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ನಲ್ಲಿ ನೀವು, ನವಿಲ್ಗರಿ ಕಾರ್ಯಕ್ರಮ ಮುಂದಿನ ಗೀತೆ ಕಾಯ್ತಾ ಇದೆ ನಿಮಗೋಸ್ಕರ.

ಹೆಂಗಳೆಯರ ಮನಸ್ಸನ್ನು ಗೆದ್ದಿರುವಂಥ ಹೊಸ ಪ್ರತಿಭೆ ಸಂಚಿತ್ ಹೆಗಡೆಯವರ ಧ್ವನಿಯಲ್ಲಿ ಸುಂದರವಾದ ಗೀತೆಯನ್ನು ಕೇಳಿದ್ರಿ. ಕರೆಕ್ಟಾಗಿ 12:44 ಆಗ್ತಾ ಇದೆ. ಕಾಮನಬಿಲ್ನಲ್ಲಿ ಇವತ್ತು ನಾವು ಗಾದೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಹೇಳಿದೆ. ಸಾಮಾನ್ಯವಾಗಿ ಈ ವಯಸ್ಸಾದವರು ಹೆಚ್ಚು ಈ ಮಾತುಗಳನ್ನು ಬಳಸಿ ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳುವಂಥದ್ದು ಅಥವಾ ನಮ್ಮ ಅತ್ತೆಯಿಂದ ಕಲ್ತಿದ್ದು ನಾನು, ನಮ್ಮ ಅಜ್ಜಿಯಿಂದ ಕಲ್ತಿದ್ದು ನಾನು ಅಂತ ಹೆಣ್ಮಕ್ಳು ಜಾಸ್ತಿ ಬಳಸ್ತಾರೆ ಗಾದೆ ಮಾತುಗಳನ್ನು ಅಂತ ಹೇಳ್ಬೋದು. ತುಂಬ ಜನ ಮೆಸೇಜ್ ಕಳಿಸಿದ್ದೀರಾ, ಸಂಕಟ ಬಂದಾಗ ವೆಂಕಟರಮಣ ಅಂದ್ಬಿಟ್ಟು ರಮೇಶ್ ಅವರು ಮೆಸೇಜ್ ಕಳಿಸಿದ್ದಾರೆ ಬೈಲಹೊಂಗಲದಿಂದ. ಕಾಗೆಗೆ ಯಜಮಾನಿಕೆ ಸ್ಥಾನ ಕೊಟ್ಟರೆ ಮನೆ ತುಂಬ ಪಿಷ್ಟ ಅಂತ ಹೇಳ್ತಿದ್ದಾರೆ. ಯಾರಿವರು, ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ರೋಗಿ ಬಯಸಿದ್ದು ಹಾಲು ಅನ್ನ, ಹಾಗೆ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂದ್ಬಿಟ್ಟು ಅನುಷಾ ಅವರು ಹೇಳ್ತಿದ್ದಾರೆ. ಶಾಂತಾಚಾರ್ಯ ಬಡಗೇರಿ ಅವರು ವಿಷ್ಣುದ್ದ ಮೆಸೇಜ್ ಕಳಿಸಿದ್ದಾರೆ, ಓದೋಣ. ಕೇಳ್ತಾ ಇದ್ದೀರಾ ಕನ್ನಡ ಕಾವಲಿನಲ್ಲಿ ಗಾದೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಇನ್ನೊಬ್ಬರಿಗೆ ನಾವು ಹೇಳಬೇಕಾದ್ರೆ ಹೆಣ್ಮಕ್ಳಿಗೆ ಸಂಬಂಧಿಸಿದ ಗಾದೆ ಅಂತಂದರೆ, ಹೆಂಗಸು ತಿರುಕೆಟ್ಲು, ಗಂಡಸು ಕೂತ್ ಕೆಟ್ಟ ಅಂತ ಹೇಳ್ತಾರೆ. ಎಷ್ಟು ಆಳವಾದಂಥ ವಿಷಯನ ಎಷ್ಟು ಸುಲಭವಾಗಿ ಹೇಳ್ತಾರೆ ನೋಡಿ. ಮತ್ತೆ ಬುರುಡೆ ಗಟ್ಟಿ ಇದೆ ಅಂದ್ಬಿಟ್ಟು ಬಂಡೆ ತಲೆ ಕೊಡೋಕ್ಕಾಗತ್ತಾ, ತಲೆ ಚಚ್ಕೊಳಕ್ಕಾಗತ್ತಾ ಅಂತ ಹೇಳುವಂಥದ್ದು, ಅಥವಾ ಅಪ್ಪ ಹಾಕಿದ ಹಾಲದ ಮರ ಅಂದ್ಬಿಟ್ಟು ನೇಣು ಹಾಕೊಳಕ್ಕಾಗತ್ತಾ ಅಂತ ಹೇಳುವಂಥದ್ದು, ಯಾವುದೋ ಒಂದು ವಿಷಯನ ಸಂಕ್ಷಿಪ್ತವಾಗಿ ಹೇಳೋಕ್ಕಾಗದೇ ಇದ್ದಾಗ ನಾವೇನು ಮಾಡ್ತೀವಿ, ಇಂಥ ಗಾದೆಗಳನ್ನು ಬಳಸ್ತೀವಿ ಅಲ್ವಾ. ಅಂಥ ಗಾದೆ ವಿಷಯಗಳು ಅಂದರೆ ಗಾದೆಗಳಲ್ಲಿ ನಡೆದಂಥ ಯಾವುದೋ ಒಂದು ನೆನಪಿರಬಹುದು ನಿಮ್ಮ ಜೀವನದಲ್ಲಿ, ಘಟನೆಯಾಗಿ ಏನು ಸಂಭವಿಸಿದ್ರೆ. ಈಗ ಈ ಹೊಸ ಗಾದೆಗಳನ್ನು ಸೃಷ್ಟಿಸೋ ಮುಖಾಂತರ ಹೇಳೋದಾದ್ರೆ, ಈಗಿನ ಕಾಲದವ್ರು ಬಳಸುವಂಥದ್ದಾದರೆ, ಸೂರ್ಯನಿಗೆ ಟಾರ್ಚಾ, ಫಿಶ್ಗೆ ಸ್ನಾನನ, ಕನ್ನಡಿಗೆ ಅಲಂಕಾರನ ಅಂದ್ಬಿಟ್ಟು ಅಂತ ಹೇಳ್ತೀವಲ್ಲ ಅಂಥದ್ದು, ಈಗ ಹೊಸದಾಗಿ ಸೃಷ್ಟಿಯಾಗಿರುವಂಥ ಗಾದೆಗಳಿವೆಲ್ಲ. ಸೊ ನಿಮ್ಮ ಜೀವನದಲ್ಲಿ ಗಾದೆ ಮಾತುಗಳು ಎಲ್ರಿಗೂ ಗೊತ್ತಿರುತ್ತೆ, ನಾವೆಲ್ಲ ಮಾತಾಡುವಂಥದ್ದೇ. ನಮಗೆ ಮಾತುಗಳಲ್ಲಿ ಹೇಳೋಕ್ಕಾಗದೇ ಇರುವಂಥ ವಿಷಯಗಳನ್ನು ಸಣ್ಣ ಸಣ್ಣದಾಗಿ ಗಾದೆಯಲ್ಲಿ ಹೇಳಿ ಇನ್ನೊಬ್ಬರು ನಗಿಸುವಂಥದ್ದು, ಅಳಿಸುವಂಥದ್ದು ಎಲ್ಲ ನಡೆಯುತ್ತೆ. ಅಂಥದ್ದೇ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಅದನ್ನು ನೀವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಮುಂದಿನ ಗೀತೆ ನಿಮಗೋಸ್ಕರ ಬರ್ತಾ ಇದೆ, ಶ್ರೀವಲ್ಲಿಯವರನ್ನು ನೆನಪಿಸುವಂಥ ಹಾಡು. ಕೇಳ್ತಾ ಇರಾ ಕನ್ನಡ ಕಾಮನ ಬಿಲ್ಲು.

ಕಾಂತಾರ ಸಿನಿಮಾದೊಂದಿಗೆ ವಾಪಸ್ಸಾಗಿದ್ದೀವಿ. 12:53 ಇಫ್ ಯು ಗೆಟ್ ಯುವರ್ ಹ್ಯಾಂಡ್ಸ್ ಡರ್ಟಿ ಇನ್ ದ ಮಡ್ ಯು ವಿಲ್ ಗೆಟ್ ಫುಡ್. ಸುಮ್ಮನೆ ಹೀಗೆ ಕನ್ನಡ ಗಾದೆಯನ್ನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನೋಡ್ತಾ ಇದ್ದೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದಕ್ಕೆ ಹೀಗಿದೆ, ಚೆನ್ನಾಗಿಲ್ಲ ಅಲ್ಲ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ನೀದರ್ ದ ಸ್ನೇಕ್ ಶುಡ್ ಡೈ ನಾರ್ ದ ಸ್ಟಿಕ್ ಶುಡ್ ಬ್ರೇಕ್. ಕನ್ನಡ ಚೆನ್ನಾಗಿದೆ ಅಲ್ಲ. ಮಣ್ಣಿನಿಂದ ಮಣ್ಣಿಗೆ, ಫ್ರಮ್ ಮಡ್ ಬ್ಯಾಕ್ ಟು ದ ಮಡ್. ಗಾದೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನ್ನ ಜೀವನದಲ್ಲಿ ನಡೆದಂಥ ಒಂದು ಸನ್ನಿವೇಶ ಹೇಳ್ತೀನಿ ಕೇಳಿ. ಮದುವೆ ಆದ ಹೊಸದ್ರಲ್ಲಿ ಇದು ನಡೆದಂಥದ್ದು. ನಮ್ಮತ್ತೆ ಪಾಪ ಕುತ್ಕೊಂಡು ಹೂವು ಕಟ್ತಾ ಇದ್ರು, ನಾನು ನೋಡ್ತಾನೆ ಇದ್ದೆ. ನಮ್ಮತ್ತೆ ಪದೇ ಪದೇ ನನ್ನನ್ನೇ ನೋಡ್ತಾ ಇದ್ರು, ಯಾಕೆ ಹೀಗೆ ನೋಡ್ತಿದಾರಲ್ಲ ಅಂತ ಅಂದ್ಬಿಟ್ಟು ಹತ್ರ ಹೋಗಿ ನನ್ನ ಮನಸ್ಸಿಗೆ ಅನ್ಸಿದ್ದನ್ನ ಹೇಳಿದೆ. ಅತ್ತೆ, ನನಗೆ ಹೂವು ಕಟ್ಟಕ್ಕೆ ರಂಗೋಲಿ ಬಿಡಕ್ಕೆ ಬರಲ್ಲ ಅಂತ. ತಕ್ಷಣ ನಮ್ಮತ್ತೆ ನನ್ನ ಹೂವು ಕಟ್ತೇ ಇರೋದನ್ನ ಸೂಕ್ಷ್ಮ ಗಮನಿಸಿದ್ದು ಏನು ಹೇಳಿದ್ರು ಗೊತ್ತಾ, ಕುಣಿಲಾರದವಳು ನೆಲ ಡೊಂಕು ಅಂತ ಹೇಳಿದ್ಲಂತೆ ಅಂತ ಹೇಳಿದ್ರು. ಹೀಗಿತ್ತು ನನ್ನ ಜೀವನದ ಗಾದೆಯ ಸಂಗತಿ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಕೇಳ್ತಾ ಇರೋ ಕನ್ನಡ ಕಾಮನಲ್ಲಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಾನು ದೀಪಾ, ಸೈನಿಂಗ್ ಆಫ್ ಫ್ರಮ್ ದ ಸ್ಟುಡಿಯೋಸ್ ಆಫ್ ಆಲ್ ಇಂಡಿಯಾ ರೇಡಿಯೋ. ನಿಮಗೋಸ್ಕರ ಮುಂದಿನ ಗೀತೆ ಲೈನ್ ಅಪ್ ಆಗಿದೆ ಕನ್ನಡ ಕಾಮನ ಬಿಲ್ನಲ್ಲಿ. ನಮಸ್ಕಾರ.

ಆಕಾಶವಾಣಿಯ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ಸಮಯ 1 ಗಂಟೆ ಆಗ್ತಾ ಇದೆ. 1 ಗಂಟೆಯ ಸಮಯದಲ್ಲಿ ಕರೆಯಲ್ಲಿ ಕೈರುಚಿಯಲ್ಲಿ ನೀವು ಕರೆ ಮಾಡಿ ನಿಮ್ಮಿಷ್ಟದ ಕೈರುಚಿಯ ರೆಸಿಪಿಯನ್ನ ಕ್ರಿಸ್ಪಾಗೆ ಹೇಳ್ಕೊಡ್ಬಹುದು. ಮತ್ತೆ ಅಡುಗೆ ಸಂಬಂಧಿ ಮಾತುಕತೆ ಕೂಡ ಈ ಹೊತ್ತಿನ ವಿಶೇಷ. ನಿಮ್ಮ ಮನೆಯಲ್ಲಿ ಇದೀಗ ಡಯಟ್ ಮಾಡ್ತಿರುವಂತಹ ಮಕ್ಕಳು ಅಥವಾ ಒಂದು ಮಧ್ಯ ಏಜ್ನವರು ಯಾರೇ ಇದ್ರೂ ಕೂಡ ಯಾವಾಗ್ಲೂ ಹೇಳೋದನ್ನ ಕೇಳ್ತಿರ್ತೀವಿ, ಏನು ಅಂದ್ರೆ ಸ್ನ್ಯಾಕ್ಸ್ ಅಂತ ಹಳುಮೂಳು ಎಲ್ಲ ತಿನ್ನಬಾರ್ದು, ಹೆಲ್ದಿ ಸ್ನ್ಯಾಕ್ಸ್ ತಿನ್ಬೇಕು ಅಂತ. ನಿಮ್ಮ ಮನಸ್ಸಿಗೆ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳಿದಾಗ ಬರುವಂತಹ ಪದಾರ್ಥಗಳ ಪಟ್ಟಿ ಏನು ಅಂತ ಕೇಳ್ತಾ ಇದ್ದೀನಿ. ನನಗಂತೂ ಹೆಲ್ದಿ ಸ್ನ್ಯಾಕ್ ಅಂದ್ರೆ ನೆನಪಾಗೋದೇ ನಮ್ಮ ಮೈಸೂರಿನ ವಿಶ್ವ ಪ್ರಸಿದ್ಧ ಚುರ್ಮುರಿ. ಹೌದು, ಚುರ್ಮುರಿಯಲ್ಲಿ ಎಲ್ಲ ಹಸಿ ತರಕಾರಿ ಇರುತ್ತೆ, ಒಂದು ಸ್ವಲ್ಪ ಉಪ್ಪು, ಖಾರ, ಹುಳಿ ಸೇರಿ ಕಡಲೆಪುರಿಗೂ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುವಂಥ ಚುರ್ಮುರಿ ರೆಡಿಯಾಗತ್ತೆ. ಮತ್ತು ತಿನ್ನೋದಕ್ಕೂ ಆಹ್ಲಾದ ಅಂತ ಅನಿಸುತ್ತೆ, ಹಾಗೆ ಕ್ಯಾಲರಿ ಕೌಂಟ್ ಕೂಡ ಕಡಿಮೆನೇ ಇರುತ್ತೆ. ಮತ್ತು ಬೇಕಾದಂತಹ ಪದಾರ್ಥಗಳಲ್ಲಿ ಇಷ್ಟ ಬಂದಂತಹ ರೀತಿಯಲ್ಲಿ ಅದನ್ನು ಮಾಡಿಫೈ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್, ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚುರ್ಮುರಿ ಮಾಡ್ಕೊಳ್ತೀವಿ, ಮತ್ತು ಅದನ್ನು ಇನ್ನೊಂದು ಸ್ವಲ್ಪ ರಿಚ್ಚಾಗಿ ಮಾಡ್ಕೋಬೇಕು ಅಂದರೆ ಅದಕ್ಕೆ ಈ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮತ್ತೊಂದು ಮಗ್ದೊಂದು ಮತ್ತನ್ನೆಲ್ಲ ಸೇರಿಸ್ಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ. ಕೆಲವರು ಚುರ್ಮುರಿಗೆ ಸೌತೆಕಾಯಿ ಎಲ್ಲ ಹಾಕಿಬಿಡ್ತಾರೆ, ಅದನ್ನು ಮಾತ್ರ ತಡೆಯೋಕ್ಕೆ ಸಾಧ್ಯ ಇಲ್ಲ ನೋಡಿ. ನೀವು ಕೂಡ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೆಲ್ದಿ ಸ್ನ್ಯಾಕ್ ರೆಸಿಪೀಸ್ನ ಕಂಡುಹಿಡಿದಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಪದ್ಧತಿಯಲ್ಲಿ ಜಾರಿಯಲ್ಲಿ ಇದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹೆಲ್ದಿ ಸ್ನ್ಯಾಕ್ ಅಂತ ಕೂಡಲೇ ನಿಮ್ಮ ಮನಸ್ಸಿಗೆ ಬರುವಂತಹ ವಿಶೇಷ ಯಾವುದು?

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಕರಿಯಲ್ಲಿ ಕೈರುಚಿಯಲ್ಲಿ ಹೆಲ್ದಿ ಸ್ನಾಕ್ಸ್ ಅಂತ ಕೂಡಲೇ ನಿಮ್ಮ ಮನಸ್ಸಿಗೆ ಬರುವಂತಹ ಪದಾರ್ಥ ಯಾವುದು ಅಂತ ಕೇಳಿದೆ. ಚುರ್ಮುರಿ, ಕಡಲೆಕಾಳು ಉಸ್ಲಿ, ಹಾಗೆ ಖಾರದ ಕಡಲೆಕಾಯಿ ಬೀಜ. ಇದರಲ್ಲಂತೂ ಎಷ್ಟು ವೆರೈಟಿ. ಕಾಂಗ್ರೆಸ್ ಕಡಲೆಕಾಯಿ ಅಂತೀವಿ, ಮತ್ತಿನ್ನೊಂದು ಕೆಂಪು ಕಡಲೆಕಾಯಿ ಬೀಜ ಒಂದು ಬರುತ್ತೆ. ಇದಲ್ಲದೆ ಚಿಂತಾಮಣಿ ಕಡಲೆಕಾಯಿ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು. ಇದಲ್ಲದೆ ಹುರಿದ ಗೋಡಂಬಿ, ಬಾದಾಮಿ, ಪಿಸ್ತಾ, ನೀವೇನಾದರೂ ಶ್ರೀಮಂತರಾಗಿದ್ದರೆ, ದುಡ್ಡು ಕಸು ಜೋರಾಗಿದ್ದರೆ ಇದನ್ನು ಕೂಡ ಹೆಲ್ದಿ ಸ್ನ್ಯಾಕ್ ಅಡಿಯಲ್ಲಿ ತಿನ್ನಬಹುದು. ಮತ್ತು ಇನ್ನು ಕೆಲವು ಒಂಥರ ಸ್ಮೋಕಿ ಫ್ಲೇವರ್ ಇರುವಂತಹ ನಟ್ಸ್ ಕೂಡ ಸಿಗುತ್ತೆ, ಅದು ಕೂಡ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಇದಿಲ್ಲ ಅಂದರೆ ಮನೆಯಲ್ಲೇ ಇರುವಂಥ ಟೊಮೆಟೊ ಅಥವಾ ಸೌತೆಕಾಯಿನ ತೆಳುವಾಗಿ ಸ್ಲೈಸ್ ಮಾಡಿಕೊಂಡು ಅದ್ರ ಮೇಲೆ ಉಪ್ಪು, ಖಾರದ ಪುಡಿ, ಒಂದು ಸ್ವಲ್ಪ ಚಾಟ್ ಮಸಾಲ, ಬೇಕಿದ್ರೆ ಮೇಲೊಂದು ಸ್ವಲ್ಪ ಕಡಲೆ ಪುರಿ ಉದುರಿಸ್ಕೊಂಡು ತಿನ್ನೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆಯೇ ಅವಲಕ್ಕಿ ಚೂಡಾನ ಮರೆಯೋದಕ್ಕೆ ಸಾಧ್ಯನ. ಇದಲ್ಲದೆ ಹುರಿಗಾಳು ತುಂಬ ಟ್ರೆಡಿಷ್ನಲ್ ಆದಂಥ ಹಳೆಯ ಕಾಲದಿಂದ ಪದ್ಧತಿಯಲ್ಲಿ ಇರುವಂತಹ ಒಂದು ಒಳ್ಳೆಯ ಸ್ನ್ಯಾಕ್ಸ್ ಅಂತ ಹೇಳಬಹುದು. ಇದನ್ನು ಜಾಸ್ತಿ ತಿನ್ನೋದಕ್ಕೂ ಆಗಲ್ಲ, ಯಾಕೆಂದರೆ ಬಾಯಿಗೆ ಹಲ್ಲಿಗೆ ತುಂಬಾ ಕೆಲಸ ಇರುತ್ತಲ್ಲ. ಒಂದು ಎರಡು ಚಮಚ ತಿಂದರೆ ಸಾಕು ಅಂತ ಅನಿಸುತ್ತೆ. ಮತ್ತು ಕರಕರ ಅಂತ ಇರುವಂಥ ನಾಲ್ಗೆಗೂ ಕೂಡ ಒಂದು ರುಚಿಯಾದಂತಹ ಫ್ಲೇವರ್ ಸಿಕ್ಕ ಹಾಗೆ ಅನಿಸುತ್ತೆ. ಇದಲ್ಲದೆ ಮಂಡಾಳು ಒಗ್ಗರಣೆ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಉತ್ತರ ಕರ್ನಾಟಕದ ಕಡೆ. ಹಾಗೆ ಹೇಳ್ತಾನೆ ಪ್ರತಿಮಾ ಸಾನ್ವಿ ಹೊಸನಗರದಿಂದ ಕಳಿಸಿರುವಂತಹ ಸಂದೇಶ ಓದಲೇಬೇಕು. ಮಸಾಲೆ ಮಂಡಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಕೊಬ್ಬರಿ ಎಣ್ಣೆ, ಈರುಳ್ಳಿ, ಟೊಮೆಟೊ, ಹಾಗೆಯೇ ಕಾಯಿ ತುರಿ, ಹಸಿಮೆಣಸಿನಕಾಯಿ, ಉಪ್ಪು, ನಿಂಬೆ ರಸ, ಕಡಲೆಬೀಜ ಸೇರಿಸಿ ಮಂಡಕ್ಕಿ ಜೊತೆ ಕಲಸಿದ್ರೆ ಮಸಾಲೆ ಮಂಡಕ್ಕಿ ರೆಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಸ್ನ್ಯಾಕ್ಸ್ಗೆ ಏನು ಮಾಡೋದು ಅನ್ನುವಂಥ ಚಿಂತೆ ತಪ್ಪಿತು ಅಂತ ಅನಿಸುತ್ತೆ. ಇದರೊಂದಿಗೆ ಇವತ್ತಿನ ಕರಿಯಲಿ ಕೈ ರುಚಿ ಮುಕ್ತಾಯ ಆಗ್ತಾ ಇದೆ.

0: ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7 ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖ್ಗೆ ಗೆಲುವು. ವಾರ್ತೆಗಳ ವಿವರ. ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆ ಹಾಗೂ ಉತ್ತಮ ವೇತನ ಪಡೆದು ನಗರಗಳಲ್ಲಿ ನೆಲೆಸಿದ ನಂತರವೂ ಯುವಕರು ತಮ್ಮ ಹಳ್ಳಿಗಳನ್ನು, ಸಂಸ್ಕೃತಿಯನ್ನು ಮತ್ತು ಅಸ್ಮಿತೆಯನ್ನು ಮರೆಯಬಾರದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆಗಳ ಫಲಾನುಭವಿಗಳಾಗಿರುವ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇವಲ 25 ವಯಸ್ಸಿನಲ್ಲೇ ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿದ್ದ ಭಗವಾನ್ ಬಿರ್ಸಾ ಮುಂಡಾ ಹಾಗೂ ದೇಶಕ್ಕಾಗಿ ಬಲಿದಾನಗೈದ ಅಸಂಖ್ಯಾತ ಬುಡಕಟ್ಟು ನಾಯಕರ ತ್ಯಾಗ ಮತ್ತು ಪರಂಪರೆಯನ್ನು ಇಂದಿನ ಯುವ ಪೀಳಿಗೆ ಸದಾ ಸ್ಮರಿಸಬೇಕು ಎಂದು ಕರೆ ನೀಡಿದರು. ಸರ್ಕಾರದ ವಿದ್ಯಾರ್ಥಿ ವೇತನಗಳು ಕೇವಲ ಆರ್ಥಿಕ ನೆರವಲ್ಲ, ಅವು ಸಂಪನ್ಮೂಲಗಳ ಕೊರತೆ ಇರುವ ಪ್ರತಿಭಾವಂತ ಯುವಕರ ಕನಸುಗಳಿಗೆ ರೆಕ್ಕೆ ನೀಡಿ ದೇಶ ವಿದೇಶಗಳ ಉನ್ನತ ಸಂಸ್ಥೆಗಳಲ್ಲಿ ಕಲಿಯಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಗ್ರಾಮೀಣ ಭಾಗದ ಇತರೆ ಪ್ರತಿಭಾವಂತ ಮಕ್ಕಳಿಗೆ ಮಾಹಿತಿ ನೀಡಿ ಸಮಾಜದಲ್ಲಿ ಹಿಂದುಳಿದವರನ್ನು ಕೈಹಿಡಿದು ಮುನ್ನಡೆಸುವುದು ಪ್ರತಿಯೊಬ್ಬ ಯುವ ಸಾಧಕನ ಕರ್ತವ್ಯವಾಗಿದೆ ಎಂದರು. ಭಾರತದಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳ ನೋಂದಣಿ ಪ್ರಕ್ರಿಯೆ ಮತ್ತು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಗೃಹ ಸಚಿವಾಲಯ ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಹೊಸ ನಿಯಮದ ಪ್ರಕಾರ ಭಾರತಕ್ಕೆ ಆಗಮಿಸುವ ವಿದೇಶಿಯರು ತಮ್ಮ 180 ದಿನಗಳ ವಾಸ್ತವ್ಯ ಅವಧಿ ಮುಗಿಯುವ ಮುನ್ನ ಯಾವುದೇ ಸಮಯದಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದಾಗಿದೆ. ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಮಾತ್ರ ವಿಳಂಬ ಮಂಡನೆಗೆ ಅವಕಾಶವಿರಲಿದೆ. ಪೋಷಕರಲ್ಲಿ ಒಬ್ಬರು ಭಾರತೀಯ ನಾಗರಿಕರಾಗಿದ್ದು ಮಗುವಿನ ಭಾರತೀಯ ಪೌರತ್ವವನ್ನು ಉಳಿಸಿಕೊಳ್ಳಲು ಬಯಸಿದರೆ ಅಂತಹ ಮಕ್ಕಳಿಗೆ ಈ ವಿದೇಶಿ ನೋಂದಣಿ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಮಗು ಭಾರತದಲ್ಲಿದ್ದಾಗಲೇ ವಿದೇಶಿ ಪೌರತ್ವ ಪಡೆದರೆ 30 ದಿನಗಳ ಒಳಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ. ಯಾವುದೇ ಆದೇಶದ ವಿರುದ್ದ ವಲಸೆ ಬ್ಯೂರೋ ಆಯುಕ್ತರಿಗೆ 30 ದಿನಗಳ ಒಳಗೆ ಆನ್ಲೈನ್ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಆಯುಕ್ತರು 60 ದಿನಗಳ ಒಳಗೆ ಈ ಅರ್ಜಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಲಿದ್ದಾರೆ. ಈ ಹೊಸ ತಿದ್ದುಪಡಿಗಳು ವಿದೇಶಿ ಪ್ರಜೆಗಳ ಮೇಲಿನ ನಿಗಾವನ್ನು ಹೆಚ್ಚಿಸುವುದರ ಜೊತೆಗೆ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿವೆ. ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಿದರು.

0: ಸಲ್ಲಿಸಿದರು. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದರು. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇದರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರು ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಾರೆ. ಆಫ್ರಿಕಾ ಖಂಡದಲ್ಲಿ ಉಲ್ಬಣಿಸುತ್ತಿರುವ ಎಬೋಲಾ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರವು ಇಂದು 43 ಟನ್ ತೂಕದ 2ನೇ ಕಂತಿನ ತುರ್ತು ವೈದ್ಯಕೀಯ ನೆರವನ್ನು ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಕ್ಕೆ ರವಾನಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಈ ಜೀವರಕ್ಷಕ ಸರಕಿನಲ್ಲಿ ಸುರಕ್ಷತಾ ಕವಚಗಳು, ರೋಗ ನಿರ್ಣಯ ಉಪಕರಣಗಳು, ಅಗತ್ಯ ಔಷಧಗಳು ಹಾಗೂ ಪೌಷ್ಟಿಕಾಂಶದ ಪೂರಕಗಳು ಒಳಗೊಂಡಿದ್ದು, ಇದು ಆಫ್ರಿಕಾದ ಸಾರ್ವಜನಿಕ ಆರೋಗ್ಯ ಸನ್ನದ್ಧತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ತಿಳಿಸಿದ್ದಾರೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಪರಿಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಇದನ್ನು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದೆ. ಈ ಸಂಕಷ್ಟದ ಸಮಯದಲ್ಲಿ ಭಾರತ ನೀಡುತ್ತಿರುವ ಸಕಾಲಿಕ ಬೆಂಬಲಕ್ಕೆ ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಧನ್ಯವಾದ ಅರ್ಪಿಸಿದೆ. ಕಳೆದ ಮೇ 24ರಂದು ಭಾರತವು ಮೊದಲ ಕಂತಿನ ನೆರವನ್ನು ಕಳುಹಿಸಿಕೊಟ್ಟಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ವಿದ್ಯಾರ್ಥಿಗಳ ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಪ್ರಕ್ರಿಯೆಯ ಪೋರ್ಟಲ್ ಅನ್ನು ಅಧಿಕೃತವಾಗಿ ಸಕ್ರಿಯಗೊಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಮಂಡಳಿ, ಅರ್ಜಿ ಸಲ್ಲಿಕೆಯ ಪೋರ್ಟಲ್ ಪ್ರಸ್ತುತ ಮುಕ್ತವಾಗಿದೆ ಎಂದಿದೆ. ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಹಂತ ಹಂತವಾಗಿ ಅರ್ಜಿ ಸಲ್ಲಿಸುವುದರ ಕುರಿತು ವಿವರಗಳಿರುವ ವಿಡಿಯೋವೊಂದನ್ನು ಮಂಡಳಿ ಹಂಚಿಕೊಂಡಿದ್ದು, ವಿದ್ಯಾರ್ಥಿಗಳು ಈ ವಿಡಿಯೋ ವೀಕ್ಷಿಸಿ ಜಾಗರೂಕತೆಯಿಂದ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ತೆಲಂಗಾಣ ರಾಜ್ಯೋತ್ಸವದ ಅಂಗವಾಗಿ ತೆಲಂಗಾಣ ಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಕಠಿಣ ಪರಿಶ್ರಮಿ ಜನರನ್ನು ಹೊಂದಿರುವ ತೆಲಂಗಾಣ ಹೆಮ್ಮೆಯ ನಾಡಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ತೆಲಂಗಾಣ ನಾವೀನ್ಯತೆ ಹಾಗೂ ಅಭಿವೃದ್ದಿ ವಲಯಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ನವದೆಹಲಿಯಲ್ಲಿ ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷ ಪೌಲ್ ಮಾಷಾ ಟಿಲೆ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯ ವೇಳೆ ವ್ಯಾಪಾರ, ಹೂಡಿಕೆ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಡಿಜಿಟಲ್ ಹಾಗೂ ಮೂಲಸೌಕರ್ಯ ವಲಯಗಳಲ್ಲಿನ ದ್ವಿಪಕ್ಷೀಯ ಅವಕಾಶಗಳ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ಇಟಲಿ ದೇಶದ ರಾಷ್ಟೀಯ ದಿನದ ಸಂದರ್ಭದಲ್ಲಿ ಆ ದೇಶದ ಸರ್ಕಾರ ಮತ್ತು ಜನತೆಗೆ ಶುಭಾಶಯ ಕೋರಿದ್ದಾರೆ. ಒಡಿಶಾ ಸರ್ಕಾರ ನಾಳೆಯಿಂದ ಇದೇ 5ರವರೆಗೆ ಪುರಿ ನಗರದಲ್ಲಿ ಬ್ರಿಕ್ಸ್ ಒಕ್ಕೂಟದ ವಿಪತ್ತು ಅಪಾಯ ಕಡಿತ ಕಾರ್ಯಕಾರಿ ಗುಂಪಿನ 2ನೇ ತಾಂತ್ರಿಕ ಸಭೆಯನ್ನು ಆಯೋಜಿಸಲಿದೆ. ಈ ಜಾಗತಿಕ ಸಭೆಯಲ್ಲಿ ಒಟ್ಟು 11 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ರಾಜ್ಯ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಸಚಿವ ಸುರೇಶ್ ಪೂಜಾರಿ ತಿಳಿಸಿದ್ದಾರೆ. ಈ ಮಹತ್ವದ ಸಮಾವೇಶದಲ್ಲಿ ಭಾರತ ಸೇರಿದಂತೆ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಸೌದಿ ಅರೇಬಿಯಾ, ಈಜಿಪ್ಟ್, ಯುಎಇ, ಇಥಿಯೋಪಿಯಾ, ಇರಾನ್ ಮತ್ತು ಇಂಡೋನೇಷ್ಯಾ ದೇಶಗಳ ಉನ್ನತ ಪ್ರತಿನಿಧಿಗಳು ಪಾಲ್ಗೊಂಡು ವಿಪತ್ತು ನಿರ್ವಹಣೆಯ ಕುರಿತು ಚರ್ಚಿಸಲಿದ್ದಾರೆ. ಓಸ್ಲೋದಲ್ಲಿ ನಡೆಯುತ್ತಿರುವ ನಾರ್ವೆ ಚೆಸ್ 2026 ಪಂದ್ಯಾವಳಿಯ 7ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದ್ದು, ಮಹಿಳೆಯರ ವಿಭಾಗದ

0: ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೇರು ಹಂಪಿ ವಿರುದ್ಧ ಜಯ ದಾಖಲಿಸಿದ್ದಾರೆ. ಪ್ರಜ್ಞಾನಂದ ಕ್ಲಾಸಿಕಲ್ ವಿಭಾಗದ ಪಂದ್ಯದಲ್ಲಿ ಅಲಿರೆಜಾ ಫಿರೋಜಾ ವಿರುದ್ಧ ಗೆಲುವು ದಾಖಲಿಸಿದರೆ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ವೆಸ್ಲಿ ಸೋ ವಿರುದ್ಧ ಆರ್ಮಗಿಡನ್ ಟೈಬ್ರೇಕರ್ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರು. ಏಳನೇ ಸುತ್ತಿನ ಮುಕ್ತಾಯಕ್ಕೆ 12.5 ಅಂಕಗಳೊಂದಿಗೆ ವೆಸ್ಲಿ ಸೋ ಅಗ್ರಸ್ಥಾನದಲ್ಲಿದ್ದರೆ 10 ಅಂಕಗಳೊಂದಿಗೆ ಫಿರೋಜಾ ಎರಡನೇ ಸ್ಥಾನ ಹಾಗೂ ಮ್ಯಾಗ್ನಸ್ ಕಾರ್ಲ್ಸನ್, ವಿನ್ಸೆಂಟ್ ಕೇಮರ್ ಹಾಗೂ ಪ್ರಜ್ಞಾನಂದ ತಲಾ 9 ಅಂಕಗಳೊಂದಿಗೆ ನಂತರದ ಸ್ಥಾನದಲ್ಲಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಮತ್ತು ಕೊನೇರು ಹಂಪಿ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದ್ದು ನಂತರ ನಡೆದ ಟೈಬ್ರೇಕರ್ ಪಂದ್ಯದಲ್ಲಿ ದಿವ್ಯಾ ಗೆಲುವು ಸಾಧಿಸಿದರು. ದಿವ್ಯಾ ದೇಶ್ಮುಖ್ 10 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7 ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್ ದಿವ್ಯಾ ದೇಶ್ಮುಖಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಸ್ನೇಹಿತರೆ, ಇದುವರೆಗೂ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ಇದೀಗ ಕೇಳಿ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಉದರ ಸಿಖಿ ಒಂದು ಕಡೆ, ಹೃದಯ ಸಿಖಿ ಒಂದು ಕಡೆ, ಕುದಿಸದಿರೆ ಜೀವಶಿಲೆ ಮೃದು ಒಪ್ಪುದೆಂತು. ಉದರ ಸಿಖಿ ಒಂದು ಕಡೆ, ಹೃದಯ ಸಿಖಿ ಒಂದು ಕಡೆ, ಕುದಿಸದಿರೆ ಜೀವಶಿಲೆ ಮೃದು ಒಪ್ಪುದೆಂತು. ಬದುಕಿ ನುರಿಯಲಿ ಕರಗಿ ತಿಳಿಯಾಗದಿಹ ಜೀವ ಪುದಿಯದಾತ್ಮಾರ್ಣವದಿ ಮಂಕುತಿಮ್ಮ. ಬದುಕಿ ನುರಿಯಲಿ ಕರಗಿ ತಿಳಿಯಾಗದಿಹ ಜೀವ ಪುದಿಯದಾತ್ಮಾರ್ಣವದಿ ಮಂಕುತಿಮ್ಮ.

ಉದರ ಶಿಖಿ ಅಂತಂದರೆ ಉದರದ ಬೆಂಕಿ ಅಂತ ಅರ್ಥ. ಶಿಖಿ ಅನ್ನೋದಕ್ಕೆ ನವಿಲು ಅನ್ನೋ ಅರ್ಥವೂ ಇದೆ, ಆದರೆ ಈ ಪದ್ಯದಲ್ಲಿ ಶಿಖಿ ಅನ್ನೋದಕ್ಕೆ ಬೆಂಕಿ ಅನ್ನೋ ಅರ್ಥವನ್ನೇ ತೆಗೆದುಕೊಳ್ಳೋದು ಹೆಚ್ಚು ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೇನೆ. ಉದರ ಶಿಖಿ ಒಂದು ಕಡೆಗಿದೆ, ಹೃದಯದ ಶಿಖಿ ಇನ್ನೊಂದು ಕಡೆಗಿದೆ ಅನ್ನೋ ಮಾತಿನ ಮೂಲಕ ಮನುಷ್ಯರು ಈ ಬದುಕಿನಲ್ಲಿ ಎರಡು ಬಗೆಯ ಅಗ್ನಿಗಳಿಗೆ ಗುರಿಯಾಗ್ತಾ ಇದ್ದಾನೆ. ಒಂದು ಉದರಾಗ್ನಿ ಹಸಿವು ಅನ್ನೋದು, ಇನ್ನೊಂದು ಹೃದಯದ ಶಿಖಿ ಅಂತಂದರೆ ಭಾವನೆಗಳಿಗೆ ಜ್ಞಾನಕ್ಕೆ ಹಾತೊರೆಯುವಂಥ ಒಂದು ಅಗ್ನಿ. ಇದು ಎರಡು ಅಗ್ನಿಗಳಿಗೂ ಮನುಷ್ಯ ಇಲ್ಲಿ ತನ್ನಂತಾನು ಗುರಿ ಮಾಡ್ಕೋಬೇಕಾಗಿದೆ. ಮನುಷ್ಯನಾಗಿ

ಶರೀರದ ಮೇಲೆ ಅನ್ನೋದು ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿರುವಂಥದ್ದು ಮಾತು. ಸೊ ಉದರ ಶಿಖಿ ಒಂದು ಕಡೆಗೆ, ಹೃದಯ ಶಿಖಿ ಇನ್ನೊಂದು ಕಡೆಗೆ, ಇವೆರಡೂ ಕುದಿಸದರೆ ಜೀವಶೀಲೆ ಮೃದು ಒಪ್ಪುವುದೆಂತು, ಅಂದರೆ ಇವೆರಡೂ ಸೇರಿ ಪುರುಷನನ್ನು ಕುದಿಸದೇ ಇದ್ದರೆ, ಪಾಕ ಮಾಡದೇ ಇದ್ದರೆ ಮನುಷ್ಯರ ಜೀವ ಹೇಗೆ ಮೃದುವಾಗ್ತದೆ ಅಂತ. ಮೃದುವಾಗೋದು ಅಂತಂದರೆ ಇಲ್ಲಿ ಅರ್ಥ ಹೆಚ್ಚು ಪಕ್ವವಾಗೋದು ಅಂತಲೂ ಹೌದು, ಮತ್ತು ಅರಿಯುವುದು ಅಂತಲೂ ಹೌದು ಇಲ್ಲಿ. ಸೊ ಬದುಕಿನ ಈ ಉರಿಯಲ್ಲಿ ಹೀಗೆ ಪಕ್ವವಾದಾಗ ಅದು ತನ್ನ ಮಾಂಧವ್ಯವನ್ನು ಕಳೆದುಕೊಂಡು ಕರಗಿ ತಿಳಿಯಾಗ್ತದೆ ಅನ್ನೋದು ಕೂಡ ಈ ಪದ್ಯದ ಒಂದು ಭಾವ. ತಿಳಿಯಾಗೋದು ಅಂತಂದರೆ ಪಾರದರ್ಶಕವಾಗುವುದು, ತನ್ನ ತಾನು ಎಲ್ಲರೂ ಬಲ್ಲವರಂತೆ ಮಾಡುವುದು. ಹೀಗಾಗೋದ್ರ ಮೂಲಕ ವ್ಯಕ್ತಿತ್ವ ತನ್ನ ಆತ್ಮದ ಆರ್ಣವವನ್ನು, ಆರ್ಣವ ಅಂತಂದರೆ ಸಮುದ್ರವನ್ನು, ಅದು ತುಂಬಿದಂತೆ ಮಾಡ್ತದೆ ಅನ್ನೋದು ಇಲ್ಲಿಯ ಪದ್ಯದ ಅರ್ಥ.

ಕಾಸಿನಲಿ ಕಪ್ಪೆಗಳ ಸರಿಕೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ. ತ್ರಾಸಿನಲಿ ಕಪ್ಪೆಗಳ ಸರಿಕೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ. ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ನಡೆವ ಸಾಸವಿ ಗೃಹಧರ್ಮ ಮಂಕುತಿಮ್ಮ. ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ನಡೆವ ಸಾಸವಿ ಗೃಹಧರ್ಮ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಸಂಸಾರದ ಒಂದು ಸಂಕಷ್ಟವನ್ನು, ಕೋಟಲೆಯನ್ನು ಡಿವಿಜಿಯವರು ವಿವರಿಸ್ತಾ ಇದ್ದಾರೆ. ಈಗ ಕಪ್ಪೆಯನ್ನು ತಕ್ಕಡಿಯಲ್ಲಿ ಕೂಡಿಸೋದು ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅವು ಹಾರ್ತಾನೆ ಇರ್ತವೆ, ಒಂದಕ್ಕೊಂದು ಒಂದು ಕಡೆ ಜಿಗಿತಾನೆ ಇರ್ತವೆ, ಮತ್ತೆ ಹೊರಗಡೆ ಒಳಗಡೆ ಹಾಕಿದಾಗ ಮತ್ತೆ ಇನ್ನೊಂದು ಕಡೆ ಜಂಪ್ ಮಾಡ್ತಾ ಇರ್ತವೆ. ಆ ರೀತಿಯಲ್ಲಿ ಸಂಸ್ಕೃತಿ ದ್ವಂದ್ವ ಅಂತಂದರೆ ಈ ಸಂಸಾರದ ಉಭಯ ಸಂಕಟ ಅಂತ ಅರ್ಥ. ಇಲ್ಲಿ ಸಂಸಾರದ ಉಭಯ ಸಂಕಟ, ಮೇಲ್ಗಡೆ ಪದ್ಯದಲ್ಲಿ ಎರಡು ರೀತಿಯ ಸಂಕಟಗಳನ್ನು ಹೇಳ್ತಾ ಇದ್ದಾರೆ ಡಿ ವಿ ಸಿ ಅವರು. ಒಂದು ಬಡತನದ ಸಂಕಟ, ಹಸಿವಿನ ಸಂಕಟ ಮತ್ತು ಜ್ಞಾನದ ಸಂಕಟ, ಇವೆರಡೂ ಇದ್ದಾವೆ. ಇದು ಒಂದು ರೀತಿಯ ದ್ವಂದ್ವ. ಅದೇ ರೀತಿಯಲ್ಲಿ ಇಂತಹ ದ್ವಂದ್ವವನ್ನು, ಸಂಸಾರದಲ್ಲಿ ಇರುವಂತಹ ಇಂತಹ ದ್ವಂದ್ವಗಳನ್ನು ಗೆಲ್ಲುವುದು ಹೇಗೆ, ಇದು ಪ್ರಶ್ನೆ ಈ ಪದ್ಯದಲ್ಲಿ. ಎಷ್ಟು ಕಷ್ಟದ್ದು ಅಂತಂದರೆ ಅದು ಕಪ್ಪೆಯನ್ನು ತಕ್ಕಡಿಲಿ ಹಾಕಿದಾಗೆ, ಅಂದರೆ ಅದನ್ನು ಬಹಳ ಕಷ್ಟದ ಕೆಲಸ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಡಿ ವಿ ಜಿ ಅವರು. ಆದರೆ ಹೇಗಿದೆ ಅಂತ ಹೇಳುವಾಗ ಇನ್ನೊಂದು ಉಪಮೆ ಕೂಡ ತರ್ತಾರೆ ಇಲ್ಲಿ. ಬೀಸು ಕತ್ತಿಗಳ ಮಧ್ಯದ ನೂಲ್ ಮೇಲೆ ನಡೆಯುವ ಸಾಹಸ ಇದು. ಬೀಸು ಕತ್ತಿಗಳ ಮಧ್ಯ ಕತ್ತಿ ಬೀಸ್ತಾ ಇದ್ದಾರೆ, ಆದರೆ ದಾರದ ಮೇಲೆ ನಡಿಬೇಕಾಗಿದೆ ಇವನು. ದಾರದ ಮೇಲೆ ನಡೆಯೋದೇ ಕಷ್ಟ, ಹಗ್ಗದ ಮೇಲೆ ನಡೆಯೋದೇ ಕಷ್ಟ, ಆದರೆ ಹಾಗೆ ನಡೀತಾರ ಸಂದರ್ಭದಲ್ಲಿ ಕತ್ತಿಯನ್ನು ಕೂಡ ಬೀಸ್ತಾ ಇದ್ದಾರೆ ಬೇರೆಯವರು. ಹೀಗಾಗಿ ಈ ಎರಡೂ ಸಂಕಷ್ಟಗಳೇನಿದ್ದಾವೆ, ಕತ್ತಿಯನ್ನು ಬೀಸೋ ತಪ್ಪಿಸ್ಕೋಬೇಕಾಗಿದೆ, ಆ ದಾರದ ಮೇಲೆ ನಡಿಬೇಕಾಗಿದೆ, ಬ್ಯಾಲೆನ್ಸು ತಪ್ಪದ ಹಾಗೆ ನಡಿಬೇಕಾಗಿದೆ. ಇಂತಹ ಸಂಸಾರದ ದ್ವಂದ್ವವನ್ನು, ದಂದುಗವನ್ನು ದಾಟೋದೇನಿದೆ, ಅದನ್ನು ಎದುರಿಸೋದೇನಿದೆ, ಅದೇ ಗ್ರಹ ಧರ್ಮ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದನ್ನು ಬಿಟ್ಟು ಹೋಗೋದಲ್ಲ, ಸಂಸಾರ ಧರ್ಮವನ್ನು ಬಿಟ್ಟು ಹೋಗೋದಲ್ಲ, ಈ ದ್ವಂದ್ವವನ್ನು ಸಂಕಷ್ಟಗಳನ್ನು ಎದುರಿಸೋದೇ ಅದು ಧರ್ಮವೆನ್ನುವ ಭಾವ ಇಲ್ಲಿ ಡಿ ವಿ ಜಿ ಅವರ ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ.

0: ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
1: ಸ್ನೇಹಿತರೆ, ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
4: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. 1:35 ನಾವಿದ್ದೇವೆ. ಲಂಚ್ ಬಾಕ್ಸ್ ನಲ್ಲಿ ಯಾರಾದರೂ ಅತಿಥಿಗಳನ್ನ ಮಾತಾಡಿಸ್ತೀವಿ ಅಥವಾ ಏನಾದರೂ ವಿಷಯ ಇರೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಇವತ್ತು ಒಂದು ವಿಷಯವನ್ನ ಹಂಚ್ಕೊಳ್ತಾ ಇದ್ದೀವಿ, ಅತಿಥಿಗಳು ಯಾರೂ ಇಲ್ಲ. ಏನು ಅಂದ್ರೆ, ನಮ್ಮ ಎಲ್ಲರ ಬದುಕಿನಲ್ಲೂ ಕೂಡ ಪುಸ್ತಕಗಳ ಪಾತ್ರ ತುಂಬಾನೇ ದೊಡ್ಡದು. ಮತ್ತೆ ಈ ಪುಸ್ತಕಗಳೆಲ್ಲ ಕೂಡ ಒಟ್ಟಾಗಿ ಕಾಣಿಸೋದು ಲೈಬ್ರರಿಯಲ್ಲಿ. ನಮ್ಮ ಮನೆಯಲ್ಲೇ ಸ್ವಂತದೊಂದು ಲೈಬ್ರರಿ ಇದ್ರೆ ತುಂಬಾನೇ ಒಳ್ಳೆಯದು. ಆದರೆ ಎಲ್ಲರಿಗೂ ಕೂಡ ಲೈಬ್ರರಿನ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಆದರೆ ಲೈಬ್ರರಿಗೆ ಹೋಗೋದಕ್ಕಂತೂ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಮತ್ತೆ ಹಾಗೆ ಲೈಬ್ರರಿಗೆ ಹೋದಾಗ ಪ್ರತಿಯೊಬ್ಬರ ಅನಿಸಿಕೆಯ ಅಭಿಪ್ರಾಯ ಅಭಿರುಚಿಗೆ ತಕ್ಕನ ಹಾಗೆ ಅಲ್ಲಿ ಸಾಲು ಸಾಲಾಗಿ ಪುಸ್ತಕಗಳನ್ನ ಜೋಡಿಸಿ ಇಟ್ಟಿರೋದನ್ನ ನಾವು ಕಾಣಬಹುದು. ಹೀಗೆ ಸಾಲು ಸಾಲು ಪುಸ್ತಕಗಳನ್ನ ಜೋಡಿಸಿಟ್ಟಿರೋದನ್ನ ನೋಡಿದಾಗ ನಮ್ಗನ್ಸೋದು, ಇದ್ರ ಹಿಂದೆ ಎಂಥ ಪರಿಶ್ರಮ ಇದೆ ಅಲ್ಲ, ಎಷ್ಟು ತಲೆ ಇರಬೇಕಲ್ಲ ಅಂತ. ಅಂದರೆ ಲೈಬ್ರರಿನ ಚೆನ್ನಾಗಿ ಇಟ್ಕೊಳ್ಳೋದು, ಲೈಬ್ರರಿಯಲ್ಲಿ ಪುಸ್ತಕಗಳನ್ನ ಜೋಡಿಸೋದು ಅದನ್ನು ಯಾವತ್ತೂ ಕೂಡ ಬರೀ ಕಲೆ ಅಂತ ಪರಿಗಣಿಸಿಲ್ಲ, ಅದೊಂದು ಸೈನ್ಸ್. ಹಾಗಾಗಿ ಲೈಬ್ರರಿ ಸೈನ್ಸ್ ಅಂತ ಹೇಳ್ತೀವಿ. ಮತ್ತು ಅದು ಒಂದು ದೊಡ್ಡ ಓದು ಕೂಡ. ಇವತ್ತು ಗ್ರಂಥಪಾಲರ ಕುರಿತಾಗಿ ಒಬ್ಬರ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಮತ್ತು ಅವರು ಲೈಬ್ರರಿ ಸೈನ್ಸ್ಗೆ ಕೊಟ್ಟಂತಹ ಕೊಡುಗೆಯ ಕುರಿತಾಗಿ ಇವತ್ತಿನ ನಮ್ಮ ಲಂಚ್ ಬಾಕ್ಸ್ನಲ್ಲಿ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತೀವಿ. ಹೌದು, ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರು. ಇವರನ್ನ ನಾವು ಗ್ರಂಥಪಾಲಕರು ಯಾರು ಕೂಡ ಮರೆಯೋ ಹಾಗಿಲ್ಲ, ಅಷ್ಟರ ಮಟ್ಟಿಗೆ ಲೈಬ್ರರಿ ಸೈನ್ಸಸ್ಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಇವರು ಮಾಡಿದಂತಹ ಸಂಶೋಧನೆ, ಇವರು ಕೊಟ್ಟಂತಹ ನಿಯಮಗಳು, ಇವರು ರೂಪಿಸಿದಂತಹ ನಿಯಮಾವಳಿಗಳು, ಇದು ಬರೀ ಭಾರತದಲ್ಲಿ ಮಾತ್ರವಲ್ಲ ಜಾಗತಿಕವಾಗಿ ಕೂಡ ಮನ್ನಣೆಯನ್ನು ಪಡೆದುಕೊಂಡಿದೆ. ಮತ್ತು ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರು ಮಾಡಿದಂತಹ ಸಾಧನೆ ಏನು, ಅವರು ಗ್ರಂಥಪಾಲನಿಗೆ ಕೊಟ್ಟಂತಹ ನಿಯಮಗಳೇನು, ಇವೆಲ್ಲದರ ಕುರಿತಾಗಿರುತ್ತೆ ಇವತ್ತಿನ ನಮ್ಮ ಕಾರ್ಯಕ್ರಮ. ಚಂದದ ಗೀತೆಗಳಂತೂ ನಿಮ್ಮ ಜೊತೆಯಾಗ್ತಾ ಇರುತ್ತೆ, ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ.

ಆಕಾಶವಾಣಿ ಎಫ್ಎಂ ರಾಯ್ಮ ಕೇಳ್ತಾ ಇದ್ದೀರಿ. ಗ್ರಂಥಾಲಯದ ಕುರಿತಾಗಿ ಮಾತಾಡ್ತಾ ಇದ್ವಿ, ಹಾಗೇನೆ ಗ್ರಂಥಪಾಲನೆಯ ಕುರಿತಾಗಿ ಕೂಡ ಹೇಳ್ತಾ ಇದ್ವಿ. ಭಾರತದ ಇತಿಹಾಸದಲ್ಲಿ ಇವರ ಹೆಸರು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿದೆ, ಯಾಕೆಂದರೆ ಗ್ರಂಥಾಲಯ ವಿಜ್ಞಾನಕ್ಕೆ ಇವರು ಕೊಟ್ಟಂತಹ ಕೊಡುಗೆ ಅಂಥದ್ದು. ಹಾಗಾಗಿಯೇ ಗ್ರಂಥಾಲಯ ವಿಜ್ಞಾನ ಪಿತಾಮಹ ಅಂತ ಕರೀತಾರೆ. ಯಾರನ್ನ? ಎಸ್ ಆರ್ ರಂಗನಾಥನ್ ಅವರನ್ನ. ಇವರು ಮೂಲತಃ ಮೊದಲಿಗೆ ಗಣಿತದ ಪ್ರಾಧ್ಯಾಪಕರಾಗಿದ್ದರು. 1921 1924 ತನಕ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಆಗ ಇವರ ವಿಷಯ ಇದ್ದಿದ್ದು ಗಣಿತ. ಆದರೆ 1924 ವೇಳೆಗೆ ಅವರನ್ನ ಗ್ರಂಥಪಾಲಕರಾಗಿ ವಿಶ್ವವಿದ್ಯಾಲಯ ನೇಮಕ ಮಾಡಿತು. ಹಾಗೆ ಮಾಡಿದಾಗ ಗ್ರಂಥಾಲಯ ದ ಕುರಿತಾಗಿ ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದರ ಕುರಿತಾಗಿ ತಿಳ್ಕೊಳ್ಳೋದಕ್ಕೆ ಅಂತಲೇ ಅವರು ತರಬೇತಿಗಾಗಿ ಇಂಗ್ಲೆಂಡ್ಗೆ ಪ್ರಯಾಣಿಸಿ ಬೆರ್ವಿಕ್ ಸೇಯರ್ಸ್ ಅವರ ಆಪ್ತ ಶಿಷ್ಯರಾಗಿ ಕೆಲಸವನ್ನು ಶುರು ಮಾಡಿಕೊಂಡ್ರು. ಮತ್ತು ಅಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡು ಬಂದರು. ಅಲ್ಲಿನ ಗ್ರಂಥಾಲಯಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಹೇಗಿದೆ, ನಿರ್ವಹಣೆ ಹೇಗೆ, ಪುಸ್ತಕಗಳನ್ನ ಯಾವ ರೀತಿ ಜೋಡಿಸ್ಬೇಕು, ವರ್ಗೀಕರಣ ಹೇಗೆ ಮಾಡಬೇಕು, ಈ ಪ್ರತಿಯೊಂದು ವಿಷಯದ ಕುರಿತಾಗೂ ಕೂಡ ಆಳವಾಗಿ ಅಧ್ಯಯನ ಮಾಡಿ ವಾಪಸ್ ನಮ್ಮ ದೇಶಕ್ಕೆ ಬಂದರು. 1945 ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಗ್ರಂಥಾಲಯ ವಿಜ್ಞಾನದ ಮುಖ್ಯಸ್ಥ ಹುದ್ದೆಯನ್ನು ಸ್ವೀಕರಿಸಿದ್ರು. ಮತ್ತು 2 ವರ್ಷಗಳ ಕಾಲ ಅಲ್ಲಿಯೇ ಇವರು ಸೇವೆಯನ್ನು ಕೂಡ ಸಲ್ಲಿಸಿದ್ರು. ನಾವು ಅಂದ್ಕೊಳ್ತೀವಿ ನಮ್ಮ

ಹತ್ರ ಇರುವಂತಹ 100 ಸಂಖ್ಯೆಯ ಅಥವಾ ಹೆಚ್ಚಂದ್ರೆ 1,000-2,000 ಸಂಖ್ಯೆಯ ಪುಸ್ತಕಗಳನ್ನ ಜೋಡಿಸೋಷ್ಟೊತ್ತಿಗೆ ಸಾಕೋ ಸಾಕು ಅಂತ ಅನ್ಸುತ್ತೆ. ಆದರೆ ದೊಡ್ಡ ದೊಡ್ಡ ಗ್ರಂಥಾಲಯಗಳು, ಸರ್ಕಾರಿ ಸ್ವಾಮ್ಯದ ಗ್ರಂಥಾಲಯಗಳು, ಯೂನಿವರ್ಸಿಟಿಯಲ್ಲಿರುವಂತಹ ಲೈಬ್ರರಿಗಳು, ಇಲ್ಲೆಲ್ಲ ಎಷ್ಟೆಲ್ಲ ಲಕ್ಷಾಂತರ ಪುಸ್ತಕಗಳಿರುತ್ತಲ್ವಾ, ಈ ಪುಸ್ತಕವನ್ನೆಲ್ಲ ಕೂಡ ಸರಿಯಾಗಿ ವರ್ಗೀಕರಣ ಮಾಡಿ ಸರಿಯಾಗಿ ಜೋಡಿಸಿದ್ರಷ್ಟೇ ಯಾರಿಗೆ ತಲುಪಬೇಕು, ಯಾರಿಗೆ ಮಾಹಿತಿ ಸಿಗಬೇಕು ಅವರಿಗೆ ಸುಲಭಕ್ಕೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ವಿಷಯವನ್ನು ಅದ್ಭುತವಾಗಿ ತಿಳಿಸ್ಕೊಟ್ಟವರು ಇವರು. ಹಾಗೆಯೇ ಮತ್ತಷ್ಟು ವಿಷಯಗಳನ್ನ ಹಂಚ್ಕೊಳ್ತೀವಿ ಒಂದು ಹಾಡಿನ ನಂತರ.

ಹೌದು, ಮುಂದಿನ ಹಾಡು ನಗುವ ನಯನ ಆಗಿರುತ್ತೆ. ಆದರೆ ಗ್ರಂಥಾಲಯದ ನಿಯಮಗಳ ಕುರಿತಾಗಿ ಹೇಳ್ತೀನಿ ಅಂತ ಹೇಳಿದ್ದೆ. ಡಾಕ್ಟರ್ ರಂಗನಾಥನ್ ಅವರು ರೂಪಿಸಿದಂತಹ ಐದು ಗ್ರಂಥಾಲಯ ಪಾಲನೆಯ ನಿಯಮಗಳು ಇದು. ಒಂದು, ಪುಸ್ತಕಗಳು ಬಳಕೆಗಾಗಿ ಇದೆ ಅಂತ. ಯಾವ ಪುಸ್ತಕವೂ ಕೂಡ ಯೂಸ್ಲೆಸ್ ಅಲ್ಲ, ಪ್ರತಿಯೊಂದು ಕೂಡ ಬಳಕೆಗಾಗಿ ಇದೆ ಮತ್ತು ಅದು ಪ್ರತಿಯೊಬ್ಬರಿಗೂ ಇದೆ ಅಂತ. ಮತ್ತು ಎರಡನೇ ಪಾಯಿಂಟು, ಪ್ರತಿಯೊಬ್ಬ ಓದುಗ ಅವನ ಅವಳ ಪುಸ್ತಕ ಅಂತ. ಅಂದರೆ ಅಲ್ಲಿಗೆ ಬರೋಂಥ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಲೈಬ್ರರಿ ಸೇರಿರುತ್ತೆ ಮತ್ತು ಅವರು ತೆಗೆದುಕೊಂಡ ಪುಸ್ತಕ ಅವರದ್ದಾಗಿರುತ್ತೆ ಅಂತ. ಹಾಗೆಯೇ ಮೂರನೇ ಪಾಯಿಂಟು, ಪ್ರತಿ ಪುಸ್ತಕ ಅದರ ಓದುಗ ಅಂತ. ಸೆಕೆಂಡ್ ಪಾಯಿಂಟ್ ಕಂಟಿನ್ಯೂಯೇಷನ್ ಥರ ಕೇಳಿಸಿದ್ರು ಕೂಡ ಪ್ರತಿ ಪುಸ್ತಕಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ಓದುಗ ವರ್ಗ ಇರುತ್ತೆ ಅಂತ. ಅಂದರೆ ಆ ಒಂದು ಪುಸ್ತಕ ಬೇರೆಯವರಿಗೆ ಡ್ರೈ ಅಂತ ಅನ್ನಿಸ್ಬಹುದು, ಅಷ್ಟೇನೂ ಇಂಟ್ರೆಸ್ಟಿಂಗ್ ಅಲ್ಲ ಅಂತ ಅನ್ನಿಸ್ಬಹುದು, ಆದರೂ ಕೂಡ ಆ ಪುಸ್ತಕ ಯಾವತ್ತೂ ಕೂಡ ಉಪಯುಕ್ತ ಅಲ್ಲ ಅಂತ ಹೇಳುವ ಹಾಗಿಲ್ಲ. ಅದನ್ನು ಇಷ್ಟಪಡುವಂತಹ ಕೆಲವೇ ಕೆಲವು ಮಂದಿ ಆದರೂ ಇದ್ದೇ ಇರ್ತಾರೆ ಅಂತ. ಪ್ರತಿ ಪುಸ್ತಕಕ್ಕೂ ಕೂಡ ಒಬ್ಬ ಓದುಗ ಇರ್ತಾನೆ ಮತ್ತು ಪ್ರತಿ ಓದುಗನಿಗೂ ಕೂಡ ಅವನಿಷ್ಟದ ಒಂದು ಪುಸ್ತಕ ಇದ್ದೇ ಇರುತ್ತೆ ಅಂತ. ಹಾಗೆ ನಾಲ್ಕನೇ ಪಾಯಿಂಟು, ಓದುಗನ ಸಮಯವನ್ನು ಉಳಿಸಿ ಅಂತ. ಲೈಬ್ರರಿಗೆ ಬರುವಂತಹ ಪ್ರತಿ ವ್ಯಕ್ತಿಯು ಕೂಡ ತುಂಬ ಬ್ಯುಸಿಯಾಗಿರ್ತಾನೆ ಅಂತ ನೀವು ಯೋಚನೆ ಮಾಡಬೇಕು. ಮತ್ತು ಈಸಿಯಾಗಿ ಆತನಿಗೆ ತನಗೆ ಬೇಕಾದಂತಹ ಪುಸ್ತಕ ಕೈಗೆಟುಕುವ ಹಾಗೆ ಇರಬೇಕು ಅಂತ. ಅಂದರೆ ಆ ರೀತಿಯಾಗಿ ವರ್ಗೀಕರಣ ಮಾಡಿ ಜೋಡಿಸಿ ಕರೆಕ್ಟಾಗಿ ಇಟ್ಟಾಗ ಮಾತ್ರ ಅವರಿಗೆ ಬೇಕಾದಂತಹ ಪುಸ್ತಕ ಎಂಥ ತರಾತುರಿಯಲ್ಲಿದ್ದರೂ ಸಿಗತ್ತೆ ಅಂತ. ಮತ್ತು ಐದನೇ ಪಾಯಿಂಟು, ಗ್ರಂಥಾಲಯವು ಬೆಳೆಯುತ್ತಿರುವ ಜೀವಿ ಅಂತ. ಅಂದರೆ ಗ್ರಂಥಾಲಯಕ್ಕೆ ಒಂದು ಜೀವ ಇದೆ ಮತ್ತು ಅದು ಸದಾಕಾಲ ಬೆಳೀತಾ ಇರುತ್ತೆ ಅಂತ. ಬೆಳೆದು ಮುಗಿದು ಹೋಗೋದಿಲ್ಲ, ಅದು ಸದಾಕಾಲ ಬೆಳೀತಾ ಇರುವಂತಹ ಜೀವಿ ಅಂತ. ಅದಕ್ಕೆ ಜೀವ ಇದೆ ಅಂತ ಹೇಳಿದವರು ರಂಗನಾಥನ್ ಅವರು. ಇವಿಷ್ಟು ಕೂಡ ಗ್ರಂಥಪಾಲನೆಗೆ ಅವರು ಕೊಟ್ಟಂತಹ ನಿಯಮಗಳ ಕೊಡುಗೆ. ಮತ್ತು ಇದಲ್ಲದೆ ಕೋಲನ್ ಪದ್ಧತಿಯನ್ನು ಕೂಡ ಅವರು ರೂಪಿಸಿಕೊಟ್ರು. ಈ ಪದ್ಧತಿಯ ಪ್ರಕಾರವೂ ಕೂಡ ಗ್ರಂಥಾಲಯಗಳು ವರ್ಕ್ ಆಗ್ತಾ ಹೋಗುತ್ತೆ. ಇದು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಹೇಗನ್ನಿಸ್ತು? ಗ್ರಂಥಪಾಲನೆಯ ಕುರಿತಾಗಿನ ಮಾತು ಮಾಹಿತಿ ಖಂಡಿತ ಮೆಸೇಜ್ ಮಾಡಿ ತಿಳಿಸಿ. ಇಳಿಯರಾಜ ಅವರ ಕಂಪೋಸಿಷನ್ನಲ್ಲಿರುವಂತಹ ಗೀತೆಗಳನ್ನ ಕೇಳಿಸ್ತಾ ಇದ್ದೀವಿ. ಒಂದಕ್ಕಿಂತ ಒಂದು ಅದ್ಭುತ ಗೀತೆಗಳು ನಿಮ್ಮ ಜೊತೆಯಾಗ್ತಾ ಇದೆ.

0: 6266?
1: Yes.
0: Hi, Sanju.
2: Hi, Gita.
0: Sanju, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ, ರಾಜ್ಯದ 6 ಪಂಚಾಯಿತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10 ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ನಡೆಯುತ್ತಿದ್ದು, ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ನಾಳೆ ಅಪರಾಹ್ನದಿಂದ ರಜೆ ಘೋಷಿಸಲಾಗಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಬೆಂಗಳೂರು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿ ಪ್ರದೇಶದಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸರ್ಕಾರ ಯಾವುದೇ ಜವಾಬ್ದಾರಿ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಸಭಾಧ್ಯಕ್ಷರಾಗಿದ್ದು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಹೇಳಿದ್ದಾರೆ. ಯಾರಿಗೆ ಯಾವ ಸ್ಥಾನ ನೀಡಬೇಕು ಎಂಬುದು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಿಟ್ಟ ವಿಚಾರವಾಗಿದೆ. ಕೊಟ್ಟರೆ ಸಚಿವ ಸ್ಥಾನ, ಇಲ್ಲವಾದರೆ ಸಭಾಧ್ಯಕ್ಷ ಸ್ಥಾನ, ಅದೂ ಇಲ್ಲದಿದ್ದರೆ ಶಾಸಕನಾಗಿ ಜವಾಬ್ದಾರಿ ನಿರ್ವಹಿಸುವೆ ಎಂದು ತಿಳಿಸಿದ್ದಾರೆ. ಪಕ್ಷ ಸೂಚಿಸಿದರೆ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ಧ ಎಂದು ಹೇಳಿದ್ದಾರೆ. ಶಾಸಕರಾದವರು ಒಮ್ಮೆಯಾದರೂ ಜೀವನದಲ್ಲಿ ಸಭಾಧ್ಯಕ್ಷರಾಗಬೇಕು ಎಂದು ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025 ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಣ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹೆಬ್ರಿ ತಾಲೂಕಿನ ಮಡಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ

0: ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಪ್ರಕಟಣೆ ಈಗಾಗಲೇ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ಹಸ್ತಾಂತರಿಸುವ ಮೊದಲು ರಾಜ್ಯವನ್ನು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಬಗ್ಗೆ ಅರಿವಿತ್ತು. ಈ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿಯೇ ಮುಖ್ಯಮಂತ್ರಿ ಹುದ್ದೆಯನ್ನು ಹಸ್ತಾಂತರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಕಂತುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಶಕ್ತಿ ಯೋಜನೆಗೆ ಹಣ ಲಭ್ಯವಿಲ್ಲ. ಕೆಎಸ್ಆರ್ಟಿಸಿ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಅನ್ನಭಾಗ್ಯ ಯೋಜನೆ ಹಂಚಿಕೆ ವಿಳಂಬವಾಗಿದೆ ಎಂದು ದೂರಿದ್ದಾರೆ. ಅವೈಜ್ಞಾನಿಕ ಕಲ್ಯಾಣ ಬದ್ಧತೆಗಳು ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನು ದುರ್ಬಲಗೊಳಿಸಿವೆ ಎಂದು ಆರ್ ಅಶೋಕ ಆರೋಪಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ವನಿಧಿ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಯೋಜನೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
4: ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನಿಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಳೋದು ಏನಂದ್ರೆ 1,00,000 ರೂಪಾಯಿವರೆಗೂ ಕೊಟ್ಟರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ ಸರ್.
5: ಪ್ರಧಾನಮಂತ್ರಿ ಸ್ವನಿಧಿ ಕಡೆಯಿಂದ ನಮ್ಗೆ ಹೆಲ್ಪ್ ಆಗೈತೆ. ಮುನ್ಸಿಪಲ್ ಆಫೀಸ್ ಕಡೆಯಿಂದ ಫಸ್ಟ್ 10,000 ಕೊಟ್ರು ನಮ್ಗೆ, ಆಮೇಲೆ 20,000 ತಗೊಂಡೆ ಕಟ್ಬಿಟ್ಟೆ. ಇವಾಗ 50,000 ಕಟ್ತಾ ಇದೀನಿ. ಬೇರೆ ಕಡೆಯಿಂದ ಬಡ್ಡಿ ತರಬೇಕಂದ್ರೆ ಜಾಸ್ತಿ ಆಗುತ್ತೆ. ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದಾರೆ ಅವರು, ಕಡಿಮೆ ಬಡ್ಡಿಯಲ್ಲಿ ನಮ್ಗೆ ಲೋನ್ ಕೊಡ್ತಾ ಇದಾರೆ. ನಾವು ಫುಟ್ಬಾತ್ ಮೇಲೆ ವ್ಯಾಪಾರ ಮಾಡ್ಕೊತಾ ಇದ್ದೀರಿ, ನಮ್ಮ ಜೀವನಗಳು ಇದು ಮಾಡ್ತಾ ಇದ್ದೀರಿ, ಚೆನ್ನಾಗಿ ನಡೀತಾ ಇದೆ, ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಸ್ವೀಕಾರ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಡೆಯಿಂದ.
0: ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಪೂರ್ವ ಮುಂಗಾರಿನ ಅಕಾಲಿಕ ಮಳೆಯಿಂದಾಗಿ ಹೆಚ್ಚು ಹಾನಿಯಾಗಿದ್ದು ಈ ಬಗ್ಗೆ ಜಿಲ್ಲಾಡಳಿತ ವರದಿ ಸಿದ್ಧಪಡಿಸಿದೆ. ಜಿಲ್ಲೆಯಾದ್ಯಂತ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯಲ್ಲೂ ಹವಗಡಗಳು ಸಂಭವಿಸಿದ್ದು ಇದರಿಂದಾಗಿ ಹೆಸ್ಕಾಂಗೆ 11,69,00,000 ರೂಪಾಯಿ ನಷ್ಟ ಉಂಟಾಗಿದೆ. ಜಿಲ್ಲೆಯಾದ್ಯಂತ 2026-27 ಪೂರ್ವ ಮುಂಗಾರಿನಲ್ಲಿ ಮೇವರೆಗೆ 1,378.47 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 1,181 ಹೆಕ್ಟೇರ್ನಷ್ಟು ಕೃಷಿ ಹಾಗೂ 200.47 ಹೆಕ್ಟೇರ್ನಷ್ಟು ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಭತ್ತ, ಬಾಳೆ, ವಿಳೆದೆಲೆ, ಅಡಿಕೆ, ಪಪ್ಪಾಯಿ, ಟೊಮೆಟೊ, ಎಲೆಕೋಸು, ತೆಂಗು, ಮಾವು, ಮೆಣಸಿನಕಾಯಿ, ಬೀನ್ಸ್, ಹಾಗಲಕಾಯಿ, ಹೀರೆಕಾಯಿ ಬೆಳೆಯೂ ಮಳೆಗಾಳಿಯಿಂದ ಹಾನಿಯಾಗಿದೆ. ರಾಣೆಬೆನ್ನೂರು ಹಾಗೂ ರಟ್ಟಿಹಳ್ಳಿ ತಾಲೂಕಿನಲ್ಲಿಯೇ ಹೆಚ್ಚು ಹಾನಿ ಉಂಟಾಗಿದೆ. ಬೆಳೆ ಹಾನಿ ಬಗ್ಗೆ ಜಿಲ್ಲಾಡಳಿತವು ಜಂಟಿ ಸಮೀಕ್ಷೆ ನಡೆಸಿದ್ದು 680.36 ಹೆಕ್ಟೇರ್ ಬೆಳೆ ಹಾನಿಗೆ 117.30 ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಿದೆ. ಉಳಿದ ಬೆಳೆ ಹಾನಿ ಪರಿಶೀಲನೆ ಮುಂದುವರೆದಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ, ಕೃಷಿ ಬದು, ಪಾಲಿಥೀನ್ ಹೊದಿಕೆ, ತಂತಿಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಕೃಷಿ ಹೊಂಡಗಳಲ್ಲಿ ಆಕಸ್ಮಿಕ ಸಾವುಗಳನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಕಡ್ಡಾಯವಾಗಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸಿ ಸೂಚನಾ ಫಲಕ ಪ್ರದರ್ಶಿಸುವಂತೆ ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕಿ ಕಲಾವತಿ ಬಿಜಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ

0: ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ. ರಾಜ್ಯದ 6 ಪಂಚಾಯತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಇದುವರೆಗೂ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಿದ್ರಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸಮಯ 2:45:43. ಈಗ ಕೇಳಿ ಆಕಾಶ ಬುಟ್ಟಿ.
2: ಆಕಾಶವಾಣಿ
0: ಡಾಕ್ಟರ್ ವಸಂತ ಕವಲಿ ಅವರಿಂದ ಚೆಲುವ ಅಮೀರ್ ಖುಸ್ರು ಎಂದು ಕರೆಸಿಕೊಂಡವರು.
3: ನಾನು ನೋಡೋದಕ್ಕೊಂದು ಸ್ವಲ್ಪ ಸುಪ್ರಸಿದ್ಧ ಗಾಯಕರಾದ ಯೇಸುದಾಸ್ ತರ ಕಾಣ್ತಾ ಇದ್ದೆ. ಸುಮಾರು ಜನ ಅದನ್ನ ತಪ್ಪಾಗಿ ತಿಳ್ಕೊಂಡು ನಿರ್ದೇಶಕರು ನೋಡೋದಕ್ಕೆ ಯಾರೋ ಬಂದಿದ್ದಾರೆ, ಯೇಸುದಾಸ್ ಇರಬೇಕು ಅಂತ ಅನ್ಬಿಟ್ಟು ಅಲ್ಲಿ ತಂಡವಾಗಿ ಬಂದು ಹೋಗಿದ್ರು.
4: ಮಾಯಾನಗರಿಯ ಮಹಾಶಿಲ್ಪಿ ಬೆಂಗಳೂರು ಕೆಂಪೇಗೌಡ.
0: ನಾವು ಕಾಣದ ಬೆಂಗಳೂರಿನಲ್ಲಿ ನಮ್ಮನ್ನು ಓಡಾಡಿಸಿದರು ಮಹಾನಗರಿಯ ಮಹಾಶಿಲ್ಪಿಯನ್ನು ನಮ್ಮ ಮನಸ್ಸಿನಲ್ಲಿ ಕಳೆದು ನಿಲ್ಲಿಸಿದರು.
4: ನಿರ್ಮಾಣ ಹಾಗೂ ಪ್ರಸ್ತುತಿ ಎಆರ್ ಗೋಪಾಲನಾಯಕ್.
0: ಎಆರ್ ಗೋಪಾಲನಾಯಕ್ 1988 ಆಕಾಶವಾಣಿ ಮಾಧ್ಯಮ ತನ್ನ ಅಸ್ತಿತ್ವ ತೋರಿಸಲು ಬದಲಾಗಬೇಕಾಗಿದ್ದ ಪರ್ವಕಾಲ.
5: ಚಿರಸ್ಮರಣೆ.
6: ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೇಳಿ ಗೊತ್ತಿತ್ತೆ ಹೊರತು ಹೇಗೆ ಕಾರ್ಯಕ್ರಮ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ನಾನು ಆಯ್ಕೆ ಆಗಿದ್ದು ಈ ಸ್ಪೋಕನ್ ವರ್ಡ್ ಅಂಡ್ ಫೀಚರ್ಸ್ ಅಂತ ಅದಕ್ಕೆ. ಆದರೆ ನಂಗೆ ಅದನ್ನು ಬಿಟ್ಟು ಬೇರೆ ಎಲ್ಲ ಸೆಕ್ಷನ್ ಕೊಟ್ಟರು. ಆಮೇಲೆ ಒಂದೇನಾಗೋಯ್ತು ಅಂದರೆ ಡ್ರಾಮಾ ಮತ್ತು ಫೀಚರ್ಸ್ ಇದಕ್ಕೆ ನಾನು ಸ್ಟಿಕ್ ಆಗೋ ಹಂಗಾಗೋಯ್ತು.
0: ಮಂಜು ಮಲ್ಲಿಯ ಮಾತಿನ ಮಲ್ಲಿ.
7: ಹೌದಾ?
8: ರೇಡಿಯೋ
7: ಅಲ್ಲ ಕಡ್ಲೆ, ದೊಡ್ಡದನ್ನ ತಕ್ಕಂಬಂದಿದ್ರೆ ನಾವು ಎಲ್ಲ ಕೇಳ್ಬೋದಾಯ್ತು ಮನೆ ಮಂದಿ. ಯಾಕ್ಲೆ, ನಾವೇನ್ ಕೇಳದ್ ಬೇಡ್ವಾ? ನೀನೊಬ್ನೇ ಕೇಳ್ಬೇಕಾ ಮುದೇವಿ?
0: ಮುಂದೇನು ಗೊತ್ತಿಲ್ಲ, ಆದರೆ ಹಿಂದಿನಂತೆ ಅಲ್ಲ. ಈ ಸಂದರ್ಭದಲ್ಲಿ ಆಕಾಶವಾಣಿಗೆ ಅಡಿಯಿಟ್ಟು ಬಂದರು HS ಸರಸ್ವತಿ.
4: ನಿರ್ಮಾಣ HS ಸರಸ್ವತಿ.
5: ಚಿರಸ್ಮರಣೆ.
6: ಅವಾಗ ನಮ್ಮ ಬ್ರಾಡ್ಕಾಸ್ಟ್ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಆಕಾಶವಾಣಿಯ ಗ್ಲೋರಿಯಸ್ ಇಯರ್ಸ್ ಕಮ್ಮಿ ಆಗೋಗಿತ್ತು. ಆಗ ಏನಾಗ್ತಿತ್ತು ಅಂದ್ರೆ ಕಾಂಪಿಟಿಷನ್ ಬಂದಿತ್ತು, ಅದು ಎಸ್ಪೆಷಲಿ ಪ್ರೈವೇಟ್ ಚಾನೆಲ್ಸ್.
0: ಎಆರ್ ಗೋಪಾಲನಾಯಕ್ ಹಾಗೂ HS ಸರಸ್ವತಿ. ಗೋಪಾಲನಾಯಕ್,
3: ನಾನು ಶುರು ಮಾಡಿದ್ದು ಮಕ್ಕಳ ವಿಶೇಷ ಕಾರ್ಯಕ್ರಮವಾದರೂ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಾರ್ಯಕ್ರಮಕ್ಕೆ ಹೋದೆ. ಕಾರ್ಮಿಕರಿಗಾಗಿ ಕಾರ್ಯಕ್ರಮಗಳು ವರ್ಷಾನುಗಟ್ಟಲೆ ಮಾಡಿದೆ. ಆನಂತರ ಪ್ರತಿ ವಾರದ ಪಕ್ಷಿ ನೋಟವನ್ನು ಮಾಡುವ ಅವಕಾಶ. ಆನಂತರ ಕೃಷಿ ರಂಗದಲ್ಲಿ ಸ್ವಲ್ಪ ದಿನ ಕೆಲಸ. ಹೀಗೆ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ನಾಟಕ ನನಗೆ ತುಂಬಾ ಇಷ್ಟವಾದಂತಹ ಸಬ್ಜೆಕ್ಟ್ ಅದು. ಸಾಹಿತ್ಯ ಕಾರ್ಯಕ್ರಮಗಳು,
0: ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮ ರೆಕಾರ್ಡ್ ಮಾಡಿದ್ದೇನೆ, ಇಂದಿನ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳನ್ನು ರೆಕಾರ್ಡ್ ಮಾಡಿದ್ದೇನೆ ಎನ್ನುತ್ತಾರೆ ಗೋಪಾಲನಾಯಕ್.
3: ಸಾರ್ಕ್ ಸಮ್ಮಿಟ್ ಅಂತ ಅನ್ಬಿಟ್ಟು 1986 ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಸ್ಟೇಷನ್ ಇಂದ ಒಂದು 3-4 ಜನಕ್ಕೆ ಇಂಡಿಯಾದಿಂದ 12 ಜನರನ್ನ ಕರೆಸಿ, ಅದರಲ್ಲಿ ನಮ್ಮನ್ನ ಲೈಸನಿಂಗ್ ಆಫೀಸರ್ಸ್ ಗಳು 7 ದೇಶಗಳ ಪ್ರೆಸಿಡೆಂಟ್ಸ್ ಮತ್ತು ಪ್ರೈಮ್ ಮಿನಿಸ್ಟರ್ಸ್ ಏನು ಭಾಗವಹಿಸಿದ್ರು ಅವರುಗಳಿಗೆ ನಾವು ಲೈಸನಿಂಗ್ ಕೆಲಸ ಮಾಡ್ತಾ ಇದ್ವಿ. ನಾನು ಶ್ರೀಲಂಕಾ ಜಯವರ್ಧನೆ ಬಂದಿದ್ರು, ಅದು ಅವ್ರಿಗೆ ಲೈಸನಿಂಗ್ ಮಾಡ್ತಾ ಇದ್ದೆ. ಇಂಥ ಒಂದು ಸದಾವಕಾಶ ಎಲ್ಲಿ ಸಿಗತ್ತೆ?
9: ಕದಂಬ ಮಾಲೆ.
10: ಮಾತೃ ಪ್ರೇಮದ ಝಂಝಾವಾತಕ್ಕೆ ಸಿಕ್ಕಿದ ಕರ್ಣ ಹಸಾದವೆಂದನು ಬಂದನರ ಮನೆಗೆ.
9: ನಿರ್ವಹಣೆ ಮತ್ತು

0: ನಿರ್ದೇಶನ ಎ.ಆರ್. ಗೋಪಾಲ ನಾಯಕ್.
1: ಜಿ.ಕೆ. ವೆಂಕಟೇಶ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಥವಾ ಜಿ.ವಿ. ಅಯ್ಯರ್ ಇರ್ಬೋದು. ಹೀಗೆ ಒಂದು ದೊಡ್ಡ ಒಂದು ಪಟ್ಟಿನೇ ತಯಾರಾಗತ್ತೆ. ಎಲ್ಲಿವರೆಗೂ ಅಂದರೆ ದರ್ಶನ್ ಅವರದ್ದು ಕೂಡ ನಾನು ಮೊದಲು ಅವರು ಬಂದು ಒಂದು 4 ಚಿತ್ರಗಳನ್ನು ಮಾಡಿದಾಗ ದರ್ಶನ್ ಅವರ ಇಂಟರ್ವ್ಯೂ ಕೂಡ ನಾನು ಮಾಡಿದ್ದು ಒಂದು ಸಂತೋಷ ಕೊಡುವಂತಹ ಸಂದರ್ಭಗಳು.
2: ಕೆಲಸ ಆರಂಭಿಸಿದ್ದು ಡಾಕ್ಟರ್ ವಸಂತ ಕವಲಿ ಅವರ ಸಹಾಯಕನಾಗಿ, ನಂತರ ಅವರ ಪರಮ ಶಿಷ್ಯರಾದರು.
1: ಕವಲಿಯವರ ಜೊತೆ ಕೆಲಸ ಮಾಡೋದು ಅಂದ್ರೆ ಅದೊಂಥರ ಹಿಮಾಲಯವನ್ನು ಏರಿದ ಹಾಗೆ, ಸಾಗರವನ್ನು ಈಜಿದ ಹಾಗೆ, ಬಹಳ ಕಷ್ಟ ಸಾಧ್ಯ ಅದು. ಅವರ ಜೊತೆ 10 ನಿಮಿಷ ಕಾಲ ಕಳೆದ್ರೆ ಬಹುಶಃ 1-20 ಜೋಕಗಳು ಹೊರಬರ್ತಿದ್ವು.
2: ನಾಟಕಗಳನ್ನು, ಕಾರ್ಯಕ್ರಮಗಳನ್ನು ಅದಮ್ಯವಾಗಿ ಪ್ರೀತಿಸಿದರು. ಎ.ಆರ್. ಗೋಪಾಲ ನಾಯಕ್ ಅವರ ಊರು ಯಾವುದು ಅಂದ್ರೆ ಅವರು ಹೇಳ್ತಾರೆ,
1: ರಾಜರಾಳಿದ ಬೆಟ್ಟದಡಿಯಲ್ಲಿ ಪೂರ್ವ ಘಟ್ಟದ ಬಟ್ಟ ಬಯಲಲ್ಲಿ ಸುತ್ತ ಹರಿವ ದಟ್ಟ ಹಳ್ಳದ ಪುಟ್ಟ ಹಳ್ಳಿ ನನ್ನದು ಅಂತ.
3: ನಾವು ನಂಬಿಕೊಂಡು ಬಂದ ಸತ್ಯ, ನಿಷ್ಠೆ, ಧರ್ಮ, ಆರಾಧಿಸಿದ ಇಷ್ಟ ದೈವ, ಕುಲದೈವಗಳು ನಮ್ಮನ್ನು ಸುರಕ್ಷಿತವಾಗಿ ರಾಜ್ಯಕ್ಕೆ ಹಿಂದಿರುಗುವಂತೆ ಮಾಡಿವೆ. ಚಕ್ರವರ್ತಿಗಳು ತುಂಬು ಆದರಾಭಿಮಾನದಿಂದ ನಮ್ಮನ್ನು ಬೀಳ್ಕೊಟ್ಟು ಕಳುಹಿಸಿದ್ದಾರೆ.
1: ನೀವು ಕಾಣದ ಬೆಂಗಳೂರು, ಬೆಂಗಳೂರಿನ ಬಗ್ಗೆ 13 ಕಂತುಗಳಲ್ಲಿ ಮಾಡಿದ್ದೆ ನಾನಾಗಲೇ. ಅಕ್ಕ ಕೇಳವ ಅಂತ ಹೇಳಿ ಸತತ 2.5 ವರ್ಷಗಳು ನಡೀತು. ಆ ನಂತರ ಕುಸುಮಾಲೆ ಅಂತ ಬಿಳಿಗಿರಿರಂಗನ ಬೆಟ್ಟದ ಸೋಲಿಗರು ಹಾಗೂ ಬಯಲುಸೀಮೆಯ ಜನರ ತುಲನಾತ್ಮಕ ಜೀವನವನ್ನ ಕುರಿತ ವಿಶೇಷ ಧಾರಾವಾಹಿ
4: ಕುಸುಮಾಲೆ. ನಿರ್ಮಾಣ ಎ.ಆರ್. ಗೋಪಾಲ ನಾಯಕ್.
2: ಹುಟ್ಟಿದ್ದು 1958 ಜುಲೈ 1 ತಾರೀಖು. ವಿದ್ಯಾಭ್ಯಾಸ MSW, ಓದಿದ್ದು ಮೈಸೂರು ಬೆಂಗಳೂರು. ತಂದೆ ರಾಜು ನಾಯಕ್ ಕೃಷಿಕರಾದರೂ ಕಲೆ ಸಾಹಿತ್ಯದಲ್ಲಿ ಆಸಕ್ತಿ. ಆಶುಕವಿಗಳು, ತಾಯಿ ಮುನಿಬಾಯಿ.
1: ಅಭಿವೃದ್ಧಿಯೇ ಆಡಳಿತ ಮಂತ್ರ ಅಂತ ಹೇಳಿ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತಂತೆ ವರ್ಷಗಟ್ಟಲೆ ಆಯ್ತದು. ಬಾಲ್ಯ ವಿವಾಹ ನಿಷೇಧ ಕುರಿತಂತಹ ಒಂದು ವಿಶೇಷ ಸರಣಿ ಅದು, ಜೀವನ ಮಲ್ಲಿಗೆ ಅರಳಲಿ ಮೆಲ್ಲಗೆ. ಇದು ಸುಮಾರು 5 ವರ್ಷಗಳ ಕಾಲ ಪ್ರಸಾರವಾಯಿತು. ಅಮ್ಮ ನನಗೆ ಮದುವೆ ಬೇಡ ಅಂತ ಮತ್ತೆ 2 ವರ್ಷ ಕಂಟಿನ್ಯೂ ಆಯ್ತು.
2: ಹಾಸನದಲ್ಲಿ ವೀಕ್ಷಣಾ ಯಾನ ಪ್ರವಾಸಿ ತಾಣ ಪರಿಚಯ. ವರ್ಷಕ್ಕೊಮ್ಮೆ ನಡೆಯುವ ಹಾಸನಾಂಬೆ ದರ್ಶನದ ನೇರ ಪ್ರಸಾರ ಮಾಡಿದವರು.
1: ಹಾಸನ ಆಕಾಶವಾಣಿಯಲ್ಲಂತೂ ಸುಮಾರು ಕಾರ್ಯಕ್ರಮಗಳು ಮಾಡಿ ಅಲ್ಲಿ 2-3 ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳು ಕೂಡ ಬರೋ ಹಾಗೆ ಅವಕಾಶ ಆಯಿತು. ಕ್ಷಿತಿ ಸಂಪೂಜ್ಯ ಅಂತ ಹೇಳಿ ಒಂದು ಅದಮ್ಯ ಅಂತ ಹೇಳಿ ಏಕಲವ್ಯನ ಕುರಿತಂತಹದ್ದೊಂದು.
2: ಧ್ವನಿ ಪರಿಣಾಮಗಳನ್ನು ಹಿಡಿದಿಡಲು ಮಾಡಿದ ಸಾಹಸಗಳು ಹಲವಾರು. ವಾರಾಹಿ ನದಿಯ ಸುತ್ತಮುತ್ತಲಿನ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೊಡಚಾದ್ರಿ ಸಮೀಪ ಚಕ್ರಾ ನದಿ ಉಗಮ ಸ್ಥಾನಕ್ಕೆ ಭೇಟಿ.
1: ಅಲ್ಲಿ ಒಂದು ಕಡೆ ಒಂದು ಮೆಟಾಲಿಕ್ ಸೌಂಡ್ ಬರ್ತಾ ಇತ್ತು. ನಾನು ಕೌಲಿಯವರಿದ್ರು ಕೇಳಿದೆ, ಸರ್ ನಾನು ಕೆಳಗಡೆ ಹೋಗಿ ಇದು ರೆಕಾರ್ಡ್ ಮಾಡ್ಕೊಳ್ತೀನಿ ಸರ್, ಅಪರೂಪದ್ದು ಸಿಗೋದಿಲ್ಲ, ಎಲ್ಲಾದರೂ ಬಳಸಬಹುದು ನಾವು ನಾಟಕಗಳಲ್ಲಿ ಸನ್ನಿವೇಶಕ್ಕೆ ಅಂತ. ಹೌದಲ್ಲ, ತಗೊಳ್ರಿ ನೋಡೋಣ, ಕಷ್ಟ ಆಗತ್ತಲ್ರಿ ಒಳಗೆ ಹೋಗೋದು ಅಂದ್ರು. ನಾನು ಹೇಗೋ ಮಾಡ್ತೀನಿ ಅಂತ ಬಾಯಲ್ಲಿ ಟೇಪ್ ರೆಕಾರ್ಡರ್ ಕಚ್ಕೊಂಡು ಆನ್ ಮಾಡಿಕೊಂಡು ಆ ಬಳ್ಳಿಯನ್ನು ಹಿಡ್ಕೊಂಡು ಅದನ್ನು ಹಗ್ಗದ ರೀತಿಯಲ್ಲಿ ಹಿಡ್ಕೊಂಡು ಕೆಳಗಿಳಿದೆ. ನೀರು ಜಿನುಗ್ತಾ ಇತ್ತು ಒಳಗಡೆ, ಲಟ ಲಟ ಲಟ ಲಟ ಅಂತ ಬುಳು ಬುಳು ಬುಳು ಬುಳು ಅನ್ನೋ ಶಬ್ದರ ಜೊತೆಗೆ. ನಾನು ರೆಕಾರ್ಡ್ ಮಾಡ್ತಾ ಇದ್ದೆ, ಖುಷಿ ಆಯಿತು. ಆ ಕಡೆ ಈ ಕಡೆ ಕಲ್ಲುಗಳಿತ್ತು, ಕಾಲಿಟ್ಕೊಂಡಿದೆ. ಇದಕ್ಕಿದ್ದ ಹಾಗೆ ಒಂದು ಕಾಲು ಆ ಕಡೆ ಈ ಕಡೆ ಜಾರಕ್ ಶುರು ಆಯಿತು. ಹಾಗೆ ನೋಡ್ತೀನಿ ಕಾಲು ಮೂವ್ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಕತ್ಲೆಗೆ ಕಣ್ಣು ಅಡ್ಜಸ್ಟ್ ಆದ್ಮೇಲೆ ದೃಷ್ಟಿ ಹಾಕ್ತೀನಿ. ನಾನು ನಿಂತಿರೋದು ಒಂದು ದೊಡ್ಡ ಏಡಿ, ಅದು ನೋಡಿದ್ರೆ ಕಪ್ಪು ಕಲ್ಲಿನ ಹಾಗಿದೆ. ಅದರ ಒಂದೊಂದು ಕೊಕ್ಕುಗಳಿದೆಯಲ್ಲ, ಅದರ ಕೊಕ್ಕಿಗೆ ಏನಾದರೂ ನನ್ನ ಕಾಲು ಸಿಕ್ಕಿದ್ರೆ ಕತ್ರಿ ಮಧ್ಯೆ ಸಿಕ್ಕಿದ ಅಡಕೆ ಖಟಕ್ ಅಂತ ಕತ್ತರಿಸ್ಬಿಡ್ತಾ ಇತ್ತು, ಏನೋ ಗೊತ್ತಿಲ್ಲ.
2: ಗುಬ್ಬಿ ಕಲಾವಿದರ ಸಂದರ್ಶನಗಳು, ಆಕಾಶವಾಣಿ ಪರಿಸರ ಸಂಸ್ಕೃತಿ ಸಿಂಚನ, ಕವಿ ಕಲಾವಿದರ ಒಡನಾಟ, ಬಹುಜನ್ಮದ ಪುಣ್ಯ ಅಂತಾರೆ ಗೋಪಾಲ ನಾಯಕ್.
1: ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಬಹುಶಃ ಅದೃಷ್ಟವಂತರಿಗೆ ಮಾತ್ರ ಇಂಥ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಒಂದು ಸದಾವಕಾಶ ಭಗವಂತ ಕೊಡ್ತಾನೆ ಅಂತ ನಾನು ಅನ್ಕೊಳ್ತೀನಿ.
2: ಭದ್ರಾವತಿ, ವಿವಿಧ ಭಾರತಿ, ಹಾಸನ, ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಸೇವೆ ಸಲ್ಲಿಸಿದ ಗೋಪಾಲ ನಾಯಕ್ ನಿವೃತ್ತಿಯ ನಂತರ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಧ್ವನಿಗಾಹಿ, ಶಬ್ದ ಪರಿಪಾಲಕ ಗೋಪಾಲ ನಾಯಕ.
5: ಬನ್ನಿ, ನೆನಪಿನ ಉಗಿ ಬಂಡಿ ಹೊರಟು ನಿಂತಿದೆ. ಹಾ, ಈ ಬಂಡಿಯಲ್ಲಿ ನೀವು ಟಿಕೆಟ್ ಕೊಳ್ಳಬೇಕಾಗಿಲ್ಲ. ಹಾಗೆ ಮೆಲ್ಲನೆ ಹತ್ತಿ. ಹಾ, ಕುಳಿತುಕೊಳ್ಳಿ.
2: ಆರಂಭದ ದಿನಗಳಲ್ಲಿ ವಿಧ ವಿಧ

0: ನೂತನ ಪ್ರಯೋಗಗಳಿಗೆ ಒಡ್ಡಿಕೊಂಡರು ಎಚ್ಎಸ್ ಸರಸ್ವತಿ.
1: ಈ ಒಂದು ಧ್ವನಿ ಮಾಧ್ಯಮವನ್ನು ಎಷ್ಟು ಉತ್ತಮವಾಗಿ ಉಪಯೋಗಿಸ್ಕೋಬಹುದು, ಎಷ್ಟು ಇಮ್ಯಾಜಿನೇಟಿವ್ ಆಗಿ ಅದನ್ನು ಮಾಡಬಹುದು ಅನ್ನೋದು ಜಾಸ್ತಿ ಆಯ್ತು. ಅದ್ರ ಬಗ್ಗೆ ಯೋಚನೆ ಮಾಡೋದು ಎಲ್ಲ
0: ನಿರೂಪಕರಿಗೆ ಕಿವಿ ಮಾತು ಹೇಳಿದರು.
1: ಎಫ್ ಎಂ ನಲ್ಲಿ ಸಾಮಾನ್ಯ ಬರ್ತಿದ್ದ ಪ್ರಾಬ್ಲಮ್ ಏನೋ, ವಿಪರೀತ ಮಾತಾಡೋರು, ಅವನು ಕಂಟ್ರೋಲ್ ಮಾಡೋದೇ ಇದಾಗ, ತುಂಬ ಮಾತಾಡಬಾರ್ದು. ಆಮೇಲೆ ನಿಮ್ಮ ಮಾತು ನಿಮ್ಮ ಆಳವನ್ನು ಸೂಚಿಸುತ್ತೆ, ನಿಮ್ಮದು ಡೆಪ್ತ್ ಏನಿದೆ, ನಿಮ್ಮ ಗ್ರಹಿಕೆ ಏನಿದೆ ಅನ್ನೋದನ್ನು ತೋರಿಸುತ್ತೆ. ಅದನ್ನೇ ನಾನು ನಮ್ಮ ರೇಡಿಯೋ ಜಾಕೀಸ್ ಯಾರಿರ್ತಾರೆ ಹೇಳ್ತಾ ಇದ್ದೆ, ದ ಐಡಿಯಾ ಶುಡ್ ಬಿ ಪ್ರಫೌಂಡ್ ಬಟ್ ಹೌ ಯು ಪ್ರೆಸೆಂಟ್ ಇಟ್ ಶುಡ್ ಬಿ ಸಿಂಪಲ್.
0: ಚಿತ್ರದುರ್ಗ ಹಾಸನ ಕೇಂದ್ರಗಳಲ್ಲಿ ಸ್ಥಳೀಯ ವಿಷಯಗಳಿಗೆ ಒತ್ತು ಕೊಟ್ಟರು.
1: ಯಾತಕ್ಕೆ ಎಫ್ ಎಂ ಜನಕ್ಕೆ ಅಪೀಲ್ ಆಯಿತು ಅಂದರೆ ಈ ನ್ಯಾರೋ ಕ್ಯಾಸ್ಟಿಂಗ್. ಇವತ್ತು ಕಡಲೆಕಾಯಿ ಪರಿಷೆ ಇರ್ಬೋದು ನಮ್ದು ಇದರಲ್ಲಿ, ಅಥವಾ ಒಂದು ಬೆಂಗಳೂರು ಕರ್ಗ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಲೋಕಲ್ ಹಲಸೂರಿನಲ್ಲಿ ಆಗೋ ಒಂದು ಸೋಮೇಶ್ವರ ಒಂದು ಉತ್ಸವ ಇರ್ಬೋದು, ಅದು ರೆಲೆವೆಂಟ್ ಆಗಕ್ಕೆ ಶುರು, ಅದ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ವಿ. ಆಮೇಲೆ ಈ ಸಣ್ಣ ಊರುಗಳಲ್ಲಿ, ಚಿತ್ರದುರ್ಗ ಇರ್ಬೋದು ಅಥವಾ ಹಾಸನದಂಥ ಊರುಗಳಲ್ಲಿ, ಅಲ್ಲಿ ಒಂದು ವರ್ಷಕ್ಕೆ ಒಂದು ಸತಿ ಭೇಟಿ ಉತ್ಸವ ಅಂತ ಆಗುತ್ತೆ. ಅಲ್ಲಿ ಎರಡು ಒಂದು ಐದು ಜನ ಅಕ್ಕ ತಂಗಿರಂತೆ ದೇವಿಗಳು, ಅದರಲ್ಲಿ ಇಬ್ಬರು ಬರ್ಗೇರಮ್ಮ ತಿಪ್ಪಲ್ಗಟ್ಟಮ್ಮ ಅಂತ. ಬರ್ಗೇರಮ್ಮ ಅಂದರೆ ಯಾರು ಅಂದರೆ ಬನಶಂಕರಿ ಅಂತೆ, ತಿಪ್ಪಲ್ಗಟ್ಟಮ್ಮ ಯಾರು ಅಂದರೆ ತ್ರಿಪುರ ಸುಂದರಿ ಅಂತ. ಅವರಿಬ್ಬರದ್ದು ಭೇಟಿ ಪ್ರತಿ ಚೈತ್ರ ಮಾಸದಲ್ಲಿ ಅಲ್ಲಾಗತ್ತೆ. ಆ ಭೇಟಿ ಉತ್ಸವಕ್ಕೆ ಬೇಕಾದಷ್ಟು ಸುತ್ತಮುತ್ತಲಿನ ಹಳ್ಳಿಯವರು ಎಲ್ಲ ಬರ್ತಾರೆ. ಆ ಭೇಟಿ ಉತ್ಸವನ ಆಕಾಶವಾಣಿ ಚಿತ್ರದುರ್ಗ ಕವರ್ ಮಾಡಿತ್ತು. ಏನಂದರೆ ಅವ್ರು ಏನೇನಾಗ ಅದೊಂದು ರೇಡಿಯೋ ಕಾಮೆಂಟ್ರಿ ಥರ. ಆಮೇಲೆ ಅಲ್ಲಲ್ಲಿ ಏನೇನು ನಡೆಯುತ್ತೆ ಆ ಬೆಟ್ಟಿನಲ್ಲಿ, ಯಾವ್ಯಾವ ಜನ ಬಂದಿದ್ದಾರೆ ಅವ್ರನ್ನೆಲ್ಲ ಮಾತಾಡಿಸಿ, ಆಮೇಲೆ ಅಲ್ಲಿ ಸಾಮಾನ್ಯವಾಗಿ 10 ಗಂಟೆ ಆದರೂ ಭೇಟಿ ಆಗದೆ ಇದ್ದಿದ್ದು, ಆಕಾಶವಾಣಿಲಿ ಕಾಮೆಂಟ್ರಿ 9 ಗಂಟೆ ಮುಗಿಯುತ್ತೆ ಅಂದರೆ ಬೆಟ್ಟಿ ಅವತ್ತು ಆ ವರ್ಷ ಬೆಟ್ಟಿ ಉತ್ಸವ ಇಬ್ಬರು ದೇವತೆಗಳು ಭೇಟಿ 9 ಗಂಟೆ ಒಳಗೆ ಆಗೋಯ್ತು. ಅಲ್ಲಿ ದನಗಳ ಜಾತ್ರೆ, ಆ ದನಗಳ ಜಾತ್ರೆನ ಲೈವ್ ಕವರೇಜ್, ಅಲ್ಲಿ ಹೋಗಿ ಆ ದನಗಳದ್ದು ಯಾವ ಥರ ಈ ದನಗಳು ಬಂದಿವೆ, ಅದರ ರೇಟ್ ಎಷ್ಟು, ಈ ಥರ. ಆಮೇಲೆ ಎತ್ತುಗಳ ಗಾಡಿಗಳದ್ದು ರೇಸು, ಅದಕ್ಕೆ ಕಾಮೆಂಟ್ರಿ ಕೊಟ್ಟು ಎತ್ತಿನ ಗಾಡಿ ಹೇಗೆ ಆಗಿ, ಎತ್ತಿನ ಗಾಡಿ ಶೃಂಗಾರ ಆಗಿದೆ, ಎತ್ತುಗಳನ್ನ ಯಾವ ಥರ ಶೃಂಗಾರ ಮಾಡಿದ್ದಾರೆ, ಆ ಎತ್ತುಗಳು ಎಷ್ಟು ಎತ್ತರ ಇದೆ, ಅದನ್ನೆಲ್ಲ ಕವರ್ ಮಾಡಿ ಅದೆಲ್ಲನೂ ನಾವು ಇದು ಮಾಡಿದ್ವಿ. ಸೊ ಅದ್ರ ಜೊತೆಗೆ ಅದೇ ಸಮಯದಲ್ಲಿ ಏನಾಗಿತ್ತು ಅಂದರೆ ನಮಗೆ ಕಮರ್ಷಿಯಲೈಸೇಷನ್ ಆಗೋಕ್ಕೆ ಶುರು ಆಗೋಗಿತ್ತು. ಆಕಾಶವಾಣಿ ಕೇಳಿಸ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಈ ಒಂದು ಹಣನೂ ಗಳಿಸ್ಬೇಕು ಅನ್ನೋದಾಯಿತು. 9:30 ನಮಗೆ ಯಾವಾಗಲೂ ನಾಟಕ ಮತ್ತು ರೂಪಕ ಪ್ರಸಾರ ಆಗುವಂಥ ಟೈಮು. ಆ ಟೈಮ್ನಲ್ಲೇ ಒಳ್ಳೊಳ್ಳೆ ಧಾರಾವಾಹಿಗಳು ಬರೋಕ್ಕೆ ಶುರು ಆಗ್ತಿತ್ತು, ಬುನಿಯಾದ್ ಇರಬಹುದು ಅಥವಾ ಹಮ್ಲೋಗ್ ಇರಬಹುದು. ಆವಾಗ ಏನಾಗ್ತಿತ್ತು ಅಂದರೆ ಅದ್ರ ಜೊತೆ ನಾವು ಕಾಂಪೀಟ್ ಮಾಡಬೇಕು. ಸೊ ಅವಾಗ ಉತ್ತಮವಾಗಿ ಕಾಂಪೀಟ್ ಮಾಡಬೇಕು, ತುಂಬ ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅನ್ನೋ ಇದು ಇರ್ತಿತ್ತು. ಆಮೇಲೆ ಇನ್ನೊಂದೇನಂದ್ರೆ ಆಕಾಶವಾಣಿಲಿ ಯಾರು ನಮ್ಮ ಕಾರ್ಯಕ್ರಮಗಳನ್ನು ಮಾಡಕ್ಕೆ ಹೇಳ್ಕೊಡ್ತಾ ಇರಲಿಲ್ಲ, ನಾವೆಲ್ಲ ಬೇರೆಯವ್ರು ಮಾಡಿದ್ದನ್ನು ಕೇಳೇ ಕಲ್ತ್ಕೋಬೇಕಾಗಿರ್ತಿ.
2: ಕಾಲವದು ಕಡಲಿನುಲು ಕೊನೆ ಮೊದಲುಂಟೆ, ಅದಕ್ಕೆ ಉರುಳುವುದು ತೆರೆ ತೆರೆಗಳಲ್ಲಿ ಮರಳುವುದು ಮತ್ತೆ ಮತ್ತೆ.
1: ರೇಡಿಯೋ ಮರುಹುಟ್ಟು ಬಂದಿದ್ದೇನೆ ಎಫ್ ಎಂ ಬಂದಾಗ, ಅದು 2001. ಅವಾಗ ಎಫ್ ಎಂನ ಕಾಂಪಿಟೇಟಿವ್ ಮಾಡಬೇಕಾಗಿತ್ತು, ಯಾಕೆಂದರೆ ನಾವು ಕೇಳಿಸ್ಕೋಬೇಕು, ಹೊಸ ಹೊಸ ರೀತಿಯಲ್ಲಿ ಮಾಡಬೇಕಾಗಿತ್ತು. ಆವಾಗಲೇ ನೋಡಿ ಈ ಚಾಟ್ ಶೋ ಅನ್ನೋದು ನೇರವಾಗಿ ಶ್ರೋತೃ ಸ್ಟುಡಿಯೋಲಿ ಇರ್ತಾರೆ, 1 ಗಂಟೆ ಕಾಲದ ಕಾರ್ಯಕ್ರಮ ಅದು. ಚಿತ್ರಗೀತೆಗಳನ್ನ ಆಮೇಲೆ ಭಾವಗೀತೆಗಳನ್ನ, ಚಿತ್ರಗೀತೆ ಕನ್ನಡದ್ದು ಇರ್ಬೋದು ಹಿಂದಿದ್ದು ಇರೋದು, ಇದೆಲ್ಲ ಮಿಕ್ಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ಎಷ್ಟರ ಮಟ್ಟಕ್ಕೆ ಹೊಂದತ್ತೆ ಅದನ್ನು ನೋಡ್ಕೊಂಡು ನಾವು ಪ್ರಸಾರ ಮಾಡೋಕೆ ಶುರು ಮಾಡಿದ್ವಿ.
0: ಎಚ್ ಎಸ್ ಸರಸ್ವತಿ ಹುಟ್ಟಿದ್ದು ಜುಲೈ 28, 1958. ಆಕಾಶವಾಣಿ ಸೇರಿದ್ದು 1988. ತಂದೆ ಎಚ್ಎಸ್ ಶಂಕರ ನಾರಾಯಣ, ತಾಯಿ ಗೌರಮ್ಮ. ಬೆಂಗಳೂರು ಬಸವನಗುಡಿ ಹುಡುಗಿ ಎಚ್ಎಸ್ ಸರಸ್ವತಿ ಓದಿದ್ದು ಎಂಎ ಫಿಲಾಸಫಿ.
1: ಕೆಲವು ನಾಟಕಗಳನ್ನು ನೆನಪಿಸ್ಕೊಳ್ಬಹುದು ಅಂದ್ರೆ ಇವ್ರದು ದೇವುಡು ಅವ್ರದ್ದು ಯಾಜ್ಞವಲ್ಕ್ಯ.
3: ಹಾಗಾದರೆ ನೀನು ಧ್ಯಾನಕ್ಕೆ ಕುಳಿತಾಗಲಿಲ್ಲ, ಆ ಕುದುರೆಯು ಕಾಣಿಸುವುದೇ ಯಾಜ್ಞವಲ್ಕ್ಯ?
0: ಸಾಕ್ಷಾತ್ಕಾರದತ್ತ ಸರಣಿ ಅತ್ಯಂತ ತೃಪ್ತಿ ತಂದ ಕಾರ್ಯಕ್ರಮ ಎನ್ನುತ್ತಾರೆ ಸರಸ್ವತಿ. ಈ ಸರಣಿಯನ್ನ ಅದ್ಯಾವ ಪರಿ ಹಚ್ಚಿಕೊಂಡಿದ್ರು ಅಂದ್ರೆ ಈಗಲೂ ಅದು ಅವರಿಗೆ ಕನಸಾಗಿ ಕೇಳಿಸುತ್ತೆ.
1: ಸಾಕ್ಷಾತ್ಕಾರದತ್ತಕ್ಕೆ ಭಾರತೀ ತೀರ್ಥ ಸ್ವಾಮಿಗಳನ್ನು ಮಾಡಬೇಕು ಅಂತ ಇದ್ದೆ. ಅದಕ್ಕೆ ನಾನು ಪತ್ರನೂ ಬರೆದಿದ್ದೆ ಶೃಂಗೇರಿಗೆ, ನಾ ಬಂದು ಅಲ್ಲೇ ಮಾಡ್ತೀನಿ ಅಂತ ಅವ್ರು ಆಗ್ಲಿಂದಿದ್ರು. ಆಮೇಲಿಂದ ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಅಲ್ಲೇ ನೀವು ಮಾಡ್ಕೊಳ್ಳಿ ಅಂದರು. ಆದರೆ ಮಾಡೋಕ್ಕಾಗಲಿಲ್ಲ, ಅದು ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಇವಾಗಲೂ ನನಗೆ ರಾತ್ರಿ ಎಷ್ಟೋ ಸತಿ ಕನ್ಸಲ್ಲ ಅವ್ರು ಬರ್ತಾರೆ, ನನಗೆ ಯಾಕೆ ಬರ್ತಾರೆ ಗೊತ್ತಿಲ್ಲ. ನನಗನ್ಸೋದು ಬಹುಶಃ ನಾನು ಆ ಕಾರ್ಯಕ್ರಮ ಮಾಡಲಿಲ್ಲ, ಅದಕ್ಕೋಸ್ಕರ ಬಹುಶಃ ನನ್ನ ಮನಸ್ಸಿನ ಆಳದ ಸಬ್ ಕಾನ್ಷಿಯಸ್ಸಲ್ಲಿ ಅದು ಇದೆಯೇನೋ ಅದಕ್ಕೆ ಬರಬಹುದು ಅಂತ ಅನ್ಕೋತೀನಿ. ಆಕಾಶವಾಣಿ ಪ್ರೋಗ್ರಾಮ್ ಹೆಡ್ ಆದಾಗ ನಾವು ಹೇಗೆ ಅದಕ್ಕೆ ದಿಕ್ಸೂಚಕರಾಗಿರಬೇಕು, ನಮ್ಮ ಚಾನಲ್ ಹೆಂಗೆ ಹೋಗ್ತಾ ಇದೆ, ಅಲ್ಲಿ ಏನು ಕಾರ್ಯಕ್ರಮ ಬರಬೇಕು, ನಾವೇ ಎಲ್ಲ ಮಾಡೋಕ್ಕಾಗಲ್ಲ, ಅವಾಗ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬೇಕಾಗುತ್ತೆ. ನಾವು ಕೇಳದೇ ಇದ್ದರೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ತುಂಬ ನನಗೆ ಸಂತೋಷ ಕೊಟ್ಟಿದೆ. ನಾನು ಯಾವತ್ತೂ ಬಹುಶಃ ಬೇರೆ ಬೇರೆ ನಾನು ಕೆಲಸ ಮಾಡಿದ್ದ ಚಿತ್ರದುರ್ಗ ಆಕಾಶವಾಣಿ ಇರ್ಬೋದು, ಹಾಸನ ಆಕಾಶವಾಣಿ ಇರ್ಬೋದು, ಮೈಸೂರು ಆಕಾಶವಾಣಿ, ಬೆಂಗಳೂರು ಆಕಾಶವಾಣಿ ಜಾಸ್ತಿ, ತುಂಬ ಸಂತೋಷವನ್ನು ಕೊಟ್ಟಿರುವಂಥ ಸಾಹಿತ್ಯ, ಸಂಗೀತ, ವಿಜ್ಞಾನ ಎಲ್ಲನೂ ಇದ್ಮಾಡ ಒಂಥರ ನಮ್ಮನ್ನು ಸಾಣೆ ಹಿಡಿದ್ಬಿಡ್ತು, ಸಂಸ್ಕಾರ ಅನ್ಕೊಡ್ತು. ಆ ಒಂದು ಶಕ್ತಿ ಬಹುಶಃ ಬೇರೆ ಯಾವ ವೃತ್ತಿಗೂ ಇಲ್ಲದೆ ಇರೋದು ಆಕಾಶವಾಣಿಗಿತ್ತು. ಆದರೆ ಇವಾಗ ಆಕಾಶವಾಣಿನೂ ಬೇರೆ ಥರ ರೂಪಗಳನ್ನು ಪಡ್ಕೋತಾ ಇದೆ. ಅದು ನಮ್ಮ ಕಣ್ಣು ಮುಂದೆ ಕೆಲವು ಸತಿ ಬದಲಾವಣೆ ಅನಿವಾರ್ಯ ಅಲ್ವಾ, ಆಗತ್ತೆ, ನೋಡೋಣ ಏನು ಹೊಸದು ಬರತ್ತೆ ಅನ್ನೋದು. ಹೊಸದಕ್ಕೆ ಯಾವತ್ತೂ ಸ್ವಾಗತ.
0: ಸಂತೋಷ, ಸಂಸ್ಕಾರ, ಸಾಮರಸ್ಯ, ಸಾಫಲ್ಯ, ಸಾಕ್ಷಾತ್ಕಾರದತ್ತ ಸರಣಿಯ ಸತತ ಸಾಥಿ HS ಸರಸ್ವತಿ.
4: ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ BK ಸುಮತಿ, ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ,
0: ಧ್ವನಿ ಮುದ್ರಣ ಭಂಡಾರ ನೆರವು DV ಶ್ರೀದೇವಿ, ಪುಣ್ಯವತಿ SB,
4: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
5: ಆಕಾಶವಾಣಿ FM ರೈಂಬ ಕೇಳ್ತಾ ಇದ್ದೀರಿ. ಇದುವರೆಗೂ ಆಕಾಶ ಬುಟ್ಟಿ ಕೇಳಿದ್ರಿ, ಈಗ ಕೇಳಿ ನ್ಯಾಯವಾಣಿ.
0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
6: ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಮೇಡಮ್ ಅವರು. ನಮಸ್ಕಾರ ಮೇಡಮ್.
7: ನಮಸ್ಕಾರ ಸರ್.
6: ಈಗ ಯಾವುದೇ ಒಂದು ಸಂಸ್ಥೆನಲ್ಲಿ ಎಲ್ಲೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಆಗಿರಬಹುದು, ಕೆಲಸಕ್ಕೆ ಮಹಿಳಾ ಉದ್ಯೋಗಿಗಳನ್ನ ತಗೊಂಡಿರ್ತಾರೆ ನೋಡೋಣ. ಅಲ್ಲಿ ಕೆಲವು ಬೆನಿಫಿಟ್ಸ್ ಗಳನ್ನ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ನೀಡಿ ಅಂತ ಒತ್ತಾಯ ಮಾಡ್ತಿರ್ತಾರೆ ಕೆಲವು ಸಲ ಅಂತ ಕೆಲವೊಂದು ಇದಾವೆ. ಈ ಒಂದು ಅಂಶ ಹೇಗೆ ಮೇಡಮ್, ಇದು ಕಾನೂನುಬದ್ಧ ಆಗತ್ತಾ? ಹೇಗೆ?
7: ಖಂಡಿತ ಇಲ್ಲ ಸರ್, ಫೋರ್ಸ್ ಮಾಡಬಾರದು, ಅದು ಕಾನೂನುಬದ್ಧ ಆಗೋದಿಲ್ಲ. ಓ, ಈ ಸಂದರ್ಭಕ್ಕೆ ತಕ್ಕನಾಗಿ ನಾನು ಹೇಳಬೇಕು ಅಂದರೆ ಮೆಟರ್ನಿಟಿ ಬೆನಿಫಿಟ್ಸ್ ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಗಳನ್ನ ಟರ್ಮಿನೇಟ್ ಮಾಡೋದು ಉಂಟು. ಸೊ ಈಗ ಏನಾಗತ್ತೆ, ಡೆಲಿವರಿ ಆದ್ಮೇಲೆ ಪೋಸ್ಟ್ ಲೀವ್ ಮತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲೀವ್ ಕೊಡಬೇಕು, ಪೋಸ್ಟ್ ಲೀವ್ ಕೊಡಬೇಕು ಅಂತ ಎಲ್ಲ ಕಾನೂನು ಇರೋದ್ರಿಂದ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಅವರು ಟರ್ಮಿನೇಟ್ ಮಾಡಿದ್ರೆ ಅವರು ಈ ಬೆನಿಫಿಟ್ಸ್ ನ ಕೊಡಬೇಕಾಗತ್ತೆ, ಅದಕ್ಕೆ ಪ್ರೆಷರೈಸ್ ಮಾಡ್ತಾರೆ, ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಪ್ರೆಷರೈಸ್ ಮಾಡ್ತಾರೆ. ಇಂಥ ಒಂದು ಪ್ರೆಷರ್ಗೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಅವರು ಖಂಡಿತ ಕಾನೂನು ಮೊರೆ ಹೋಗ್ಬೋದು. ಇದನ್ನ ಲೇಬರ್ ಕೋರ್ಟ್ಗೆ ಕೂಡ ಅವರು ಕೇಸನ್ನ ದಾಖಲೆ ಮಾಡಬಹುದು. ಹಾಗೆ ಅವ್ರ ಮಧ್ಯೆ ಏನಾದರೂ ಕಾಂಟ್ರಾಕ್ಟ್ ಇದ್ರೆ ಸಿವಿಲ್ ಕೋರ್ಟಲ್ಲೂ ಕೂಡ ಇವರು ಕೇಸನ್ನ ದಾಖಲೆ ಮಾಡಬಹುದು, ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ಸ್ ಇದ್ದಾಗ.
6: ಈಗ ಹೆರಿಗೆ ರಜೆ ಆಗಿರಬಹುದು ಮತ್ತು ಇನ್ನಿತರ ಈಗ ಇತ್ತೀಚೆಗೆ ಸೇರ್ಪಡೆ ಆದಂತಹ ರಜೆ, ತಿಂಗಳಿಗೆ ಒಂದು ರಜೆ ಅಂತ ಹೇಳಿ ಏನ್ ಮಾತಾಡ್ತಾ ಇದ್ದೀವಿ ನಾವು, ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ನಂತರ ದಿನಗಳಲ್ಲಿ ನೀವು ಯಾವುದೇ ರೀತಿಯಾದ ನಿರಾಕರಣೆ ಮಾಡೋಂಗಿಲ್ಲ.
7: ಈಗ 180 ಡೇಸ್ ಕಂಪ್ಲೀಟ್ ಆಗಿದ್ರೆ ಪೂರ್ತಿ ಮೆಟರ್ನಿಟಿ ಬೆನಿಫಿಟ್ಸ್ ಎಲ್ಲ ಅವರಿಗೆ ಸೇರ್ಬೇಕು.
6: ಕಂಪನಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಅನೇಕ ಕೌಶಲ್ಯಗಳಲ್ಲಿ ಏನಾದರೂ ಕೊರತೆ ಬಂದಾಗ ನಾವು ಆ ವರ್ಕ್ ಮಾಡ್ಲಿಕ್ಕೆ ಫಿಟ್ ಅಂತ ಇರಲಾರ್ದಾಗ
7: ಟರ್ಮಿನೇಟ್
6: ಅವ್ರು ಮಾಡ್ತಾರೆ. ಅವಾಗ ಅದಕ್ಕೆ ನಾವು ಆ ಉದ್ಯೋಗಕ್ಕೆ ನಾವು ಸೂಕ್ತ ವ್ಯಕ್ತಿ ಅಲ್ಲ ಅಂತೇಳಿ ಅನಿಸುತ್ತೆ, ಅದು ಬೇರೆ. ಆದ್ರೆ ನಮ್ಮಿಂದನೇ ರಾಜೀನಾಮೆ ಸದ್ಯಕ್ಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನ ಬೇಕಾದ್ರೆ ಕೊಟ್ಬಿಟ್ಟು ನೀವು ಕೊಟ್ಬಿಡಿ ಸುಮ್ನೆ, ನಮ್ಗೆ ಆಗಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಕೊಡಿಸೋದಿದೆಯಲ್ಲ, ಅದು ಒಂಥರ ಸಂಚು ಮಾಡ್ದಂಗ ಆಗುತ್ತೆ.
7: ಸಂಚು ಮಾಡ್ದಂಗೆ, ಖಂಡಿತ. ಅದಕ್ಕೆ ಪ್ರೆಷರೈಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಕಾನೂನು
6: ತಪ್ಪು ಒಪ್ಪಿಗೆ ಟೈಪ್ ಮಾಡಿಸ್ಬಿಟ್ಟು ಅವ್ರ ಕಡೆಯಿಂದನೇ ಮಾಡಿ ಅವರಿಗೇ ಗೂಬೆ ಕೂರಿಸೋದು ನೀವು ಹೇಳ್ದಂಗೆ, ಅದೆಲ್ಲ ಆಗಬಾರ್ದು. ಯಾವುದೇ ಕೆಲಸ ಇರಬಹುದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಮತ್ತೆ ಸರಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ಈ ಎಲ್ಲ ಕೆಲವು ಬೆನಿಫಿಟ್ಗಳನ್ನು ಕೊಡಬೇಕಾಗತ್ತೆ, ಕೆಲವು ಸೌಲಭ್ಯಗಳನ್ನು ನೀಡಬೇಕಾಗತ್ತೆ, ತುಂಬಾ ರಜೆಗಳನ್ನು ನೀಡಬೇಕಾಗತ್ತೆ, ಅವರಿಂದ ನಮಗೆ ತುಂಬಾ ನಷ್ಟ ಆಗತ್ತೆ ಅಂತ ಹೇಳಿ ಆ ವಿಚಾರಗಳನ್ನು ಮಾಡೋಂಗಿಲ್ಲ.
7: ಖಂಡಿತ.
6: ತಾವು ಹೇಳಿದಂಗೆ 180 ದಿನ, 6 ತಿಂಗಳು,
7: 6 ತಿಂಗಳ
6: ಕೆಲಸದ ನಂತರ

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಹೊಂಬಿಸಿಲಿನ ಹೊತ್ತಿನಲ್ಲಿ ನಾವಿದ್ದೇವೆ. ಹೊಂಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: The Indian Navy invites online applications from unmarried male and female candidates for 10+2 BTech Cadet Entry Scheme, Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar. Safeguarding seas for a Viksit Samriddh Bharat. Join Indian Navy.
3: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
0: ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. 3:07 ಇದೆ. ಹೊಂಬಿಸಿಲಿನ ಹೊತ್ತಿನಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ನೋಡಿ. ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಕಂಚಿನ ಮೂರ್ತಿ ಅಥವಾ ಪ್ರತಿಮೆ ಯಾವುದು? ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಕಂಚಿನ ಮೂರ್ತಿ ಅಥವಾ ಪ್ರತಿಮೆ ಯಾವುದು? ಸುಬ್ರಹ್ಮಣ್ಯ, ನಟರಾಜ, ವೆಂಕಟೇಶ್ವರ, ವಿಷ್ಣು ಅಂತ ನಾಲ್ಕು ಆಪ್ಷನ್ ನಿಮ್ಮ ಮುಂದೆ ಇದೆ. ಆಪ್ಷನ್ ಎ ಸುಬ್ರಹ್ಮಣ್ಯ, ಆಪ್ಷನ್ ಬಿ ನಟರಾಜ, ಆಪ್ಷನ್ ಸಿ ವೆಂಕಟೇಶ್ವರ, ಆಪ್ಷನ್ ಡಿ ವಿಷ್ಣು. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಅಂದ ಹಾಗೆ ಹೊಂಬಿಸಿಲಿನ ಸಮಯದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

0: ಸಾಲ್.
1: ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರವನ್ನ ತುಂಬಾ ಜನ ಕಳಿಸ್ಕೊಟ್ಟಿದ್ದೀರಾ. ಅದರಲ್ಲಿ ಮುಖ್ಯವಾಗಿ ಮೊದಲಿಗೆ 10 ಜನರ ಹೆಸರನ್ನ ಹೇಳ್ತಾ ಇದ್ವಿ. ದಿಲೀಪ್ ಕಲ್ಯಾಣ್ಕರ್, ನೇತ್ರಾ, ಬಾಬಾ ಕಲ್ಯಾಣ್, ಸಿ ಎನ್ ಲಕ್ಷ್ಮಣ, ಭಾಗ್ಯ ರಾಮಣ್ಣ, ಹಾಗೆ ಮಹೇಶ್, ಶ್ರೀನಿವಾಸ್, ಬಿಂದು ಪ್ರಕಾಶ್, ಪದ್ಮಶ್ರೀ ಕುಟುಂಬದವರು ಮತ್ತು ಪ್ರಸನ್ನ ಕುಮಾರ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹೌದು, ನೀವು ಹೇಳಿದ್ದು ಸರಿ. ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಮೂರ್ತಿ ಅಥವಾ ವಿಗ್ರಹ ಯಾವುದು ಅಂತ ಕೇಳಿದ್ದೆ. ನಟರಾಜ ಅನ್ನೋದು ಸರಿಯಾದಂತಹ ಉತ್ತರ. ತುಂಬಾ ಜನ ನಟರಾಜ ಶಿವನ ರೂಪ ಅಂತ ಹೇಳಿ ಮೆಸೇಜ್ ಕಳಿಸಿದ್ರಿ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ಅಭಿನಂದನೆಗಳು ನಿಮಗೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಮಥುರಾ ಶೈಲಿಯ ಕಲೆಯಲ್ಲಿ ಯಾವುದನ್ನು ಬಳಸಲಾಗ್ತಿತ್ತು, ಕೆತ್ತನೆಗೆ ಯಾವುದನ್ನು ಬಳಸಲಾಗ್ತಿತ್ತು? ಮಥುರಾ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಕೆತ್ತನೆಗೆ ಯಾವುದನ್ನು ಬಳಸಲಾಗ್ತಿತ್ತು? ಆಪ್ಷನ್ ಎ ಗ್ರಾನೈಟ್, ಆಪ್ಷನ್ ಬಿ ವೈಟ್ ಮಾರ್ಬಲ್, ಆಪ್ಷನ್ ಸಿ ಸ್ಲೇಟ್, ಆಪ್ಷನ್ ಡಿ ರೆಡ್ ಸ್ಯಾಂಡ್ ಸ್ಟೋನ್. ಯಾವುದರ ಮೇಲೆ ಕೆತ್ತನೆಯನ್ನು ಮಾಡಲಾಗ್ತಾ ಇತ್ತು ಮಥುರಾ ಶೈಲಿಯಲ್ಲಿ? ಗ್ರಾನೈಟ್ ಮೇಲ ಅಥವಾ ವೈಟ್ ಮಾರ್ಬಲ್ ಅಂದರೆ ಬಿಳಿಯ ಅಮೃತಶಿಲೆಯ ಮೇಲ, ಅಥವಾ ಸ್ಲೇಟ್ ಮೇಲ, ಅಥವಾ ರೆಡ್ ಸ್ಯಾಂಡ್ ಸ್ಟೋನ್ ಮೇಲ? ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಬೇಕು. 9480901013 ನಿಮ್ಮ ವಾಟ್ಸಪ್ ಸಂಖ್ಯೆ. ಒಂದು ಗಂಟೆಯ ಹೊತ್ತಿನಲ್ಲಿ ನಿಮ್ಮ ಹೆಸರನ್ನು ಖಂಡಿತವಾಗ್ಲೂ ರಿಪೀಟ್ ಮಾಡೋದಿಲ್ಲ. ಹಾಗೆಯೇ ಮೊದಲಿಗೆ ಸರಿ ಉತ್ತರ ಕಳಿಸಿದಂತಹ 10 ಜನರ ಹೆಸರನ್ನು ನಾವು ಹೇಳ್ತೀವಿ. ಚಂದದ ಗೀತೆಗಳಂತೂ ಸದಾ ಕಲಾ ನಿಮ್ಮ ಜೊತೆಯಾಗಕ್ಕೆ ಕಾತರದಿಂದ ಕಾಯ್ತಾ ಇರುತ್ತೆ.

ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದೀರಿ. ಜಗದಾಂಬಿಕಾ, ರಾಧಾಕೃಷ್ಣ ಚಲಹಳ್ಳಿ, ಎನ್ ಆರ್ ಪ್ರಸಾದ್, ಬೂದಿಗೆರೆ ಮುರಳಿ, ಸುದರ್ಶನ್, ವಾಣಿಶ್ರೀ, ಅನಿಲ್, ಆಶಾ ಶ್ರೀನಿವಾಸ್, ದೇವಿ ಸಿಂಗ್, ಸುಧೀಂದ್ರ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮಥುರಾ ಶೈಲಿಯ ಕಲೆಯಲ್ಲಿ ಯಾವುದನ್ನ ಕೆತ್ತನೆಗಾಗಿ ಬಳಸಲಾಗ್ತಿತ್ತು, ಯಾವುದರ ಮೇಲೆ ಕೆತ್ತಲಾಗ್ತಿತ್ತು ಅಂತ ಕೇಳಿದ್ದೆ. ಗ್ರಾನೈಟ್, ವೈಟ್ ಮಾರ್ಬಲ್, ಸ್ಲೇಟ್, ಹಾಗೆ ರೆಡ್ ಸ್ಯಾಂಡ್ ಸ್ಟೋನ್ ಅಂತ ನಾಲ್ಕು ಆಪ್ಷನ್ ಇತ್ತು. ಆಪ್ಷನ್ ಡಿ, ರೆಡ್ ಸ್ಯಾಂಡ್ ಸ್ಟೋನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ನೀವು ಸುಮ್ಮನೆ ಮಥುರಾ ಸ್ಟೈಲ್ ಆಫ್ ಆರ್ಟ್ ಅಂತ ಕೊಟ್ಟರೆ ಸಾಕು, ಎಲ್ಲ ಕೂಡ ಕೆಂಪು ಕಲ್ಲಿನ ವಿಗ್ರಹಗಳು, ಕೆತ್ತನೆಗಳು ನಿಮ್ಮ ಕಣ್ಮುಂದೆ ಬರುತ್ತೆ. ಅದು ಹಿಂದೂ ದೇವರಿಗೆ ಸೇರಿದ್ದಾಗಿರಬಹುದು ಅಥವಾ ಜೈನ ಧರ್ಮಕ್ಕೆ ಸೇರಿದ್ದಾಗಿರಬಹುದು, ಒಟ್ಟಿನಲ್ಲಿ ಈ ಒಂದು ಮಥುರಾ ಶೈಲಿಯ ಆರ್ಟ್ ವರ್ಕ್ನಲ್ಲಿ ಪ್ರತಿಯೊಂದು ಕೂಡ ಕೆಂಪು ಬಣ್ಣದ ಕೆತ್ತನೆಗಳಾಗ್ತಿತ್ತು. ಇವತ್ತಿನ ನಮ್ಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇದೇ ಬಗ್ಗೆಯಾಗಿ ಮತ್ತಷ್ಟು ಪ್ರಶ್ನೆಗಳು ನಿಮ್ಮನ್ನ ಕಾಯ್ತಾ ಇದೆ. ಮಿಸ್ ಮಾಡದೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯ್ಬೋ 101.3. ಪ್ರತಿ ದಿನವೂ ಕೂಡ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯ ತನಕ ಈ ಒಂದು ಹೊತ್ತಿನಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕಳಿಸ್ತಾ, ಹಾಗೆ ಚಂದದ ಗೀತೆಗಳಿಗೆ ಕಿವಿಯಾಗ್ತಾ, ನಮ್ಮ ಪ್ರಶ್ನೆಗಳಿಗೆ ಉತ್ತರವಾಗ್ತಾ ಕಾಲ ಕಳಿಬಹುದು. ಒಂದೊಳ್ಳೆ ಕಾಫಿ ಅಥವಾ ಟೀ ಮಾಡಿಕೊಂಡು ಒಂದು ಸ್ವಲ್ಪ ಶಾರ್ಪ್ ಆಗಿ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ನಾನು ಕೂಡ ರೆಡಿಯಾಗಿರ್ತೀನಿ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಹೊತ್ತು ಇದು. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು? ಸ್ವಾಂಗ್, ತಮಾಷಾ, ದಶಾವತಾರ್, ನೌಟಂಕಿ. ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಸ್ವಾಂಗ್, ಆಪ್ಷನ್ ಬಿ ತಮಾಷಾ, ಆಪ್ಷನ್ ಸಿ ದಶಾವತಾರ್, ಆಪ್ಷನ್ ಡಿ ನವರಾತ್ರಿ. ನಾಲ್ಕರಲ್ಲಿ ಒಂದು ಸರಿಯಾದಂತಹ ಉತ್ತರ ಅಡಿಗೆ ಕೂತಿದೆ. ಬೇಗ ಬೇಗ ನಿಮ್ಮ ಉತ್ತರವನ್ನು ನಮಗೆ ಕಳಿಸ್ಕೊಡಿ. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು ಅಂತ ತಿಳಿಸಿ. ಮತ್ತೊಂದು ವಿಶೇಷ ಏನು ಅಂದರೆ, ಈ ರಂಗಕಲೆ ಬರೇ ಹರಿಯಾಣ ಮಾತ್ರ ಅಲ್ಲ, ಸುತ್ತಮುತ್ತಲ ಹಲವು ರಾಜ್ಯಗಳಿಗೂ ಕೂಡ ವ್ಯಾಪಿಸಿದೆ. ಆದರೂ ಕೂಡ ಕೊಟ್ಟಿರುವಂಥ ನಾಲ್ಕು ಆಪ್ಷನಲ್ಲಿ ಹರಿಯಾಣಕ್ಕೆ ಸಂಬಂಧಿಸಿದ್ದು ಯಾವುದು ಅಂತ ನೀವು ಹುಡುಕಬೇಕಾಗಿದೆ. ನಮ್ಮ ನಂಬರ್ ಗೊತ್ತಲ್ಲ, 9480901013. ಹಾಗೆ ಚಂದದ ಗೀತೆಯೊಂದು ನಿಮ್ಮ ಮನಸೆಳೆಯೋಕೆ, ಮನಸೂರೆಗೊಳ್ಳೋದಕ್ಕೆ ಸಜ್ಜಾಗಿ ನಿಂತಿದೆ. ಈ ಹಾಡನ್ನ ಕೇಳ್ತಾ ಕೇಳ್ತಾ ಹಾಗೆಯೇ ನೀವು ಉತ್ತರ ಕಳಿಸೋದನ್ನ ಮರೆಯೋ ಹಾಗಿಲ್ಲ, ಆಯ್ತಾ?

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸರಿಯಾದಂತಹ ಉತ್ತರ ಕಳಿಸಿರುವುದು ಮಂಜುನಾಥ್ ಇಂದರ್ಗಿ, ಅರ್ಚನಾ ಪಾಟೀಲ್, ಎನ್ಜಿ ಬಸವರಾಜ್, ನಾಗೇಂದ್ರಪ್ಪ, ರಾಕೇಶ್ ಹರಿಹರ, ಹಾಗೇನೇ ಸಿದ್ದಲಿಂಗಮೂರ್ತಿ, ರಾಜ್ಕುಮಾರ್ ಕಾತರ್ಕಿ, ಅನಿಲ್ ಭೀಷ್ಟಣ್ಣನವರ್, ಉದಯ್ ಕರ್ಕೇರಾ, ಹಾಗೆ ಮತ್ತೊಂದು ಹೆಸರು ಯಾರು, ತುಂಬ ಜನ ಸರಿಯಾದಂತಹ ಉತ್ತರವನ್ನು ಕಳಿಸಿದ್ದೀರಿ. ಆದರೆ ಓಕೆ, ಗುರುರಾಜ ಸೋಮಯಾಜಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು.

ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು ಅಂತ ಕೇಳಿದೆ. ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದೆ. ಸ್ವಾಂಗ್, ತಮಾಷಾ, ದಶಾವತಾರ, ನವರಾತ್ರಿ ಅಂತ. ಸ್ವಾಂಗ್, ಇದನ್ನು ಸಾಂಗ್ ಅಂತ ಕೂಡ ಹೇಳ್ತಾರೆ, ಸ್ವಾಂಗ್ ಅಂತ ಕೂಡ ಹೇಳ್ತಾರೆ. ಇದು ಹರಿಯಾಣದ ಪಾರಂಪರಿಕ ರಂಗಕಲೆ ಅನ್ನಿಸ್ಕೊಳ್ಳುತ್ತೆ. ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ ಹಾಗೆ ಮಧ್ಯಪ್ರದೇಶದ ಮಾಲ್ವಾ ಪ್ರಾಂತ್ಯದಲ್ಲಿ ಈ ಒಂದು ರಂಗಕಲೆಯನ್ನು ಪ್ರಚಲಿತದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೊಂದು ವಿಶೇಷ ಏನು ಅಂತ ಅಂದರೆ, ಇದನ್ನು ಬರೀ ಮನರಂಜನೆಗಾಗಿ ಮಾತ್ರ ಬಳಸೋದಿಲ್ಲ, ಬದಲಾಗಿ ಹಣವನ್ನು ಸಂಗ್ರಹಿಸೋದಕ್ಕೆ ಕೂಡ ಈ ಒಂದು ರಂಗ ಪ್ರಕಾರವನ್ನು ಬಳಸ್ಕೊಳ್ತಾರೆ. ಅಂದರೆ ಆಟವನ್ನು ಆಡಿದ ಮೇಲೆ, ಅಂದರೆ ರಂಗ ಪ್ರದರ್ಶನ ನೀಡಿದ ಮೇಲೆ ಕಲೆಕ್ಟ್ ಆದಂತಹ ಹಣವನ್ನು ಅಲ್ಲಿರುವಂತಹ ಜನರಿಗೆ ಬೇಕಾದಂತಹ ಸೌಕರ್ಯಗಳನ್ನ ಒದಗಿಸಿಕೊಡೋದಕ್ಕೆ ಕೂಡ ಈ ಒಂದು ರಂಗಕಲೆಯನ್ನು ಬಳಸಿಕೊಳ್ಳಲಾಗುತ್ತೆ. ನೋಡಿ, ಇದೊಂದು ರೀತಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ ಸಮಾಜದಿಂದ ಸಿಕ್ಕಿದ್ದನ್ನು ಮತ್ತೆ ವಾಪಸ್ ಸಮಾಜಕ್ಕೆ ಕೊಡುವಂತಹ ಒಂದು ಉನ್ನತವಾದಂತಹ ಕೆಲಸ ನಮ್ಮ ಭಾರತದಲ್ಲಿ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತನ್ನದೇ ರೀತಿಯಲ್ಲಿ ಅನುಚೂನಾಗಿ ನಡ್ಕೊಂಡು ಬಂದಿದೆ ಅಲ್ವಾ. ಇವಾಗ ದೇವಸ್ಥಾನಗಳಿಗೆ ಹೋಗ್ತೀರಿ ನೀವು, ಅಲ್ಲಿ ಹಣವನ್ನು ಹಾಕ್ತೀರಿ, ಮತ್ತೆ ವಾಪಸ್ ಆ ಹಣ ಅನ್ನದಾನದ ರೂಪದಲ್ಲಿ ಭಕ್ತಾದಿಗಳಿಗೆ ಸೇರ್ತಾ ಇರುತ್ತೆ. ಹಾಗೆಯೇ ಈ ಒಂದು ಸಂಗೀತ, ನೃತ್ಯ, ನಾಟಕ ಅಥವಾ ಯಾವುದೇ ಒಂದು ಕಲೆಯ ಮಾಧ್ಯಮ ಇರಲಿ, ಅದು ಜನರಿಂದ ಹಣವನ್ನು ಪಡೆದುಕೊಂಡಿದ್ದನ್ನು ಮತ್ತೆ ವಾಪಸ್ ಜನರಿಗೆ ವಾಪಸ್ ಕೊಡುವಂಥದ್ದಿದೆ ಅಲ್ಲ, ಇದು ಎಷ್ಟು ಚಂದ ಅಂತ ಅನಿಸುತ್ತಲ್ವಾ. ಅಂಥದ್ದೊಂದನ್ನು ಸ್ವಾಂಗ ಒಂದು ರಂಗ ಪ್ರಕಾರವು ಕೂಡ ರೂಢಿಯಲ್ಲಿ ಇಟ್ಕೊಂಡು ಬಂದಿದೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಪ್ರಶ್ನೆಗಳು ಹೇಗನ್ನಿಸ್ತಾ ಇದೆ? ತುಂಬಾ ಕಷ್ಟ ಅಂತ ಅನಿಸ್ತಿದೆಯಾ? ತುಂಬಾ ಈಸಿ ಅಂತ ಅನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ ಇದೆ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಅಂತ ಪದೇ ಪದೇ ಹೇಳ್ತಿರ್ತೀವಿ, ಒಂದ್ಸಲ ಸೇವ್ ಮಾಡಿ ಇಟ್ಕೊಂಬಿಡಿ. ನೀವು ಪ್ರತಿ ಹೊತ್ತು ಕೂಡ ನಮ್ಮ ಜೊತೆಗೆ ಸಂದೇಶವನ್ನು ಕಳಿಸ್ತಾ ಸಂಪರ್ಕದಲ್ಲಿ ಇರಬಹುದು.

ಆಕಾಶವಾಣಿ ಎಫ್ ಎಂ ರೈಮೋ ಕೇಳ್ತಾ ಇದ್ದೀರಿ. ಸಕ್ಕರೆ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ ಹರಿಕೃಷ್ಣ ಅವರ ವಾಯ್ಸ್ನಲ್ಲಿ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಭಾಂಡ್ ಪಥೇರ್ ಅನ್ನುವಂತಹ ಸಾಂಪ್ರದಾಯಿಕ ಜಾನಪದ ರಂಗ ಪ್ರಕಾರ ಯಾವ ಒಂದು ರಾಜ್ಯಕ್ಕೆ ಸೇರಿದ್ದು? ಭಾಂಡ್ ಪಥೇರ್ ಅನ್ನುವಂತಹ ಸಾಂಪ್ರದಾಯಿಕ ಜಾನಪದ ರಂಗ ಪ್ರಕಾರ ಯಾವುದಕ್ಕೆ, ಯಾವ ರಾಜ್ಯಕ್ಕೆ ಸೇರಿದ್ದು ಅಂತ. ನಾಲ್ಕು ಆಪ್ಷನ್ ಹೇಗಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಜಮ್ಮು ಅಂಡ್ ಕಾಶ್ಮೀರ್, ಆಪ್ಷನ್ ಡಿ ಗುಜರಾತ್. ನಾಲ್ಕು ಆಪ್ಷನ್ ಇದೆ. ಭಾಂಡ್ ಪಥೇರ್ ಅನ್ನುವಂತಹ ರಂಗ ಪ್ರಕಾರ, ಸಾಂಪ್ರದಾಯಿಕ ರಂಗ ಪ್ರಕಾರ ಯಾವ ಒಂದು ರಾಜ್ಯಕ್ಕೆ ಸೇರಿದ್ದು, ಯಾವ ಒಂದು ರಾಜ್ಯದಲ್ಲಿ ಹುಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರ್ತಾ ಇರಲಿ. ನಮ್ಮ ಪ್ರಶ್ನೆಗಳು ಕಷ್ಟ ಇರುತ್ತೆ, ಕೆಲವು ಸಲ ತುಂಬ ಸುಲಭ ಇರುತ್ತೆ, ಇನ್ನು ಕೆಲವು ಸಲ ಪರವಾಗಿಲ್ಲ, ಕಷ್ಟನೂ ಅಲ್ಲ ಸುಲಭನೂ ಅಲ್ಲ ಅನ್ನೋ ರೀತಿ ಇರುತ್ತೆ. ಆದರೆ ನಮ್ಮ ಪ್ರೀತಿ ನಿಮ್ಮ ಕಡೆಗೆ ನಿರಂತರವಾಗಿ ಇರುತ್ತೆ. ನಮ್ಮ ಪ್ರೀತಿಗೆ ಒಗ್ಗೊಟ್ಟು ನೀವು ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಿರಲ್ಲ, ಅದು ನಿಜಕ್ಕೂ ಕೂಡ ತುಂಬ ಖುಷಿಯನ್ನು ಕೊಡುತ್ತೆ. ಮತ್ತು ಎಷ್ಟೋ ಸಲ ಸರಿಯಾದಂತಹ ಉತ್ತರ ನಿಮಗೆ ಗೊತ್ತಿರುತ್ತೆ, ಆ ಟೈಮ್ಗೆ ನೆನಪಾಗಿರೋಲ್ಲ, ಅದು ಕೂಡ ನಮಗೆ ಅರ್ಥ ಆಗುತ್ತೆ. ನೀವು ತಪ್ಪು ಉತ್ತರ ಕೊಟ್ಟ ಮಾತ್ರಕ್ಕೆ ನಿಮಗೆ ಗೊತ್ತಿಲ್ಲ ಅಂತಲೂ ನಾವು ತಿಳ್ಕೊಳ್ಳಲ್ಲ. ಪ್ರತಿ ಸಲ ಸರಿ ಉತ್ತರ ಕೊಡ್ತೀರಾ ಅಂದ ಮಾತ್ರಕ್ಕೆ ತುಂಬ ಬುದ್ಧಿವಂತರ ಇರಬೇಕು ಅಂತಲೂ ಕೂಡ ಅನ್ಕೊಳ್ಳಲ್ಲ. ಯಾವುದೇ ಒಂದು ಜಡ್ಜ್ಮೆಂಟ್ಗಳಿಲ್ಲದೆ ತುಂಬ ಪ್ರೀತಿಯಿಂದ ಆಕಾಶವಾಣಿ ಹಾಗೇನೆ ಅವರ ಕೇಳುಗರ ಮಧ್ಯೆ ನಡೆಯುವಂತಹ ಒಂದು ಪ್ರೀತಿಯ ರಸಪ್ರಶ್ನೆ ಕಾರ್ಯಕ್ರಮ ಇದು. ಹಾಗಾಗಿ ಪ್ರತಿದಿನ ಮಧ್ಯಾಹ್ನ 3-4 ಗಂಟೆಯ ತನಕ ನೀವು ತುಂಬ ಸಂಭ್ರಮದಿಂದ ಪಾಲ್ಗೊಳ್ತೀರಿ, ಮತ್ತು ನಾವು ಕೂಡ ಅಷ್ಟೇ ಆಸೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಿಪೇರ್ ಆಗಿ ಬರ್ತೀವಿ.

0: ಪೋಪೋ.
1: ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಇದೀಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಶ್ರೀಲಕ್ಷ್ಮಿ ಗುರುರಾಜ, ಹರೀಶ್, ಹಾಗೇನೆ ಸುಭಾನ್ ಕೋರಿ, ನಿತ್ಯಾ ಬೂದಿಹಾಳ್, ಸಮನ್ವಿತ, ಎಸ್ ಎಂ ಶೋಭಾ, ಶ್ರುತಿ ಬಿ ಎಂ ಮತ್ತು ಶಾಂತಾಚಾರ್ ಬಡಿಗೇರ್, ಹಾಗೆ ಎ ಹರಿಹರನ್, ಹರ್ಷವರ್ಧನ್, ಇಷ್ಟು ಜನರ ಉತ್ತರ ಸರಿಯಾಗಿದ್ದು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರ್ನಲ್ಲಿ ಭಾಂಡ್ ಪತೇರ್ ಅನ್ನುವಂತಹ ಸಾಂಪ್ರದಾಯಿಕ ರಂಗ ಪ್ರಕಾರ ಚಾಲ್ತಿಯಲ್ಲಿ ಇದೆ. ಮತ್ತೆ ಇದು ವಿಶೇಷ ಆಗೋದು ಯಾವ ಕಾರಣಕ್ಕೆ ಗೊತ್ತಾ? ಮೊಘಲರ ಕಾಲದ ಕಥೆಯನ್ನ ಹೇಳೋದಕ್ಕೆ ಕೂಡ ಈ ಭಾಂಡ್ ಪತೇರ್ ಅನ್ನುವಂತಹ ರಂಗ ಪ್ರಕಾರ ಬಳಕೆ ಆಗ್ತಿತ್ತು. ಮಾತ್ರವಲ್ಲ, ಸಮಾಜದಲ್ಲಿ ಇರುವಂತಹ ತಪ್ಪುಗಳು, ಓರೆಕೋರೆಗಳು, ಜನರ ಒಂದು ದ್ವಂದ್ವಗಳು, ಹಾಗೆ ಜನರು ಎಲ್ಲಿ ಎಡವುತ್ತಾ ಇದ್ದಾರೆ, ಮೂಢನಂಬಿಕೆ ಏನಿದೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸಮಾಜದಲ್ಲಿ ಇರುವಂತಹ ಅಂಕು ಡೊಂಕನ ತಿದ್ದುವುದಕ್ಕಾಗಿ ಮತ್ತೆ ಅದನ್ನ ಹಾಸ್ಯದ ಮೂಲಕ, ವ್ಯಂಗ್ಯ ವಿಡಂಬನೆಯ ಮೂಲಕ ಪ್ರಸ್ತುತಪಡಿಸುವುದಕ್ಕಾಗಿ ಈ ಭಾಂಡ್ ಪತೇರ್ ಅನ್ನುವಂತಹ ರಂಗ ಪ್ರಕಾರವನ್ನು ಬಳಸಿಕೊಳ್ಳಲಾಗುತ್ತೆ. ಇಲ್ಲಿ ನಾಟಕನೂ ಇರುತ್ತೆ, ನೃತ್ಯನೂ ಇರುತ್ತೆ, ಹಾಡುಗಳು ಕೂಡ ಇರುತ್ತೆ. ಮತ್ತೆ ಇವೆಲ್ಲವೂ ಕೂಡ ಯಾವುದೋ ಒಂದು ಲೋಕದ ಅದ್ಭುತ ಕಥೆಯಾಗಿ ಇರದೆ ಸಮಾಜದೊಂದಿಗೆ ಪ್ರತಿದಿನವೂ ಕೂಡ ಮುಖಾಮುಖಿ ಆಗ್ತಾ ಇರುತ್ತೆ. ಅಂದ್ರೆ ಪ್ರತಿದಿನ ಸಮಾಜದಲ್ಲಿ ಏನೆಲ್ಲ ವಿದ್ಯಮಾನ ನಡೀತಾ ಇದೆ, ಈ ವಿದ್ಯಮಾನಕ್ಕೆ ಸ್ಪಂದನೆಯಾಗಿ ಈ ನಾಟಕ ಪ್ರಕಾರ, ಈ ರಂಗ ಪ್ರಕಾರ ರೂಢಿಯಲ್ಲಿ ಇದೆ. ಇದು ಎಷ್ಟು ಚಂದ ಅಲ್ವಾ? ನಮ್ಗೆ ಎಷ್ಟೋ ಸಲ ಬರೀ ಆಡು ಮಾತಿನಲ್ಲಿ ಹೇಳಿದ್ರೆ ಅಥವಾ ಭಾಷಣದ ರೂಪದಲ್ಲಿ ಹೇಳಿದ್ರೆ ಅರ್ಥ ಆಗೋದು ಕಡಿಮೆ, ಅದನ್ನೇ ನಾವು ಯಾವುದಾದ್ರೂ ಒಂದು ಕಲೆಯನ್ನು ಬಳಸ್ಕೊಂಡು ಹೇಳಿದಾಗ ಅದರ ಇಂಪ್ಯಾಕ್ಟ್ ಜಾಸ್ತಿ. ಇದೇ ಕಾರಣಕ್ಕಾಗಿ ನಮ್ಮ ಸಿನಿಮಾಗಳು ಕೂಡ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ, ತುಂಬ ಅದು ಸಮಾಜದ ಮೇಲೆ ಮತ್ತು ಯುವಜನತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳೋದು. ಯಾಕೆಂದರೆ ಯಾವುದನ್ನು ನಾವು ದೃಶ್ಯ ರೂಪದಲ್ಲಿ ನೋಡ್ತೀವಿ ಅದನ್ನು ಮನಸ್ಸು ಬೇಗ ಗ್ರಹಿಸ್ಬಿಡುತ್ತೆ ಮತ್ತು ಹಾಗೆ ಉಳಿಸ್ಕೊಂಡು ಕೂಡ ಬಿಡುತ್ತೆ. ಆ ಕಾರಣದಿಂದಾಗಿ ಏನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸದಾಕಾಲ ಎಚ್ಚರಿಕೆ ಇರಬೇಕಾಗತ್ತೆ. ಅದು ಸಿನಿಮಾ ನಿರ್ದೇಶಕರಿಗಿರಬಹುದು ಅಥವಾ ರಂಗ ನಿರ್ದೇಶಕರಿಗಿರಬಹುದು. ಮತ್ತು ಯಾವಾಗ ರಂಗಭೂಮಿ ಈ ಬಗೆಯಾಗಿ ಸಮಾಜದ ಓರೆಕೋರೆಗಳನ್ನ ತಿದ್ದೋದಕ್ಕೆ ಬಳಕೆ ಆಗುತ್ತೆ, ಅವಾಗ ಒಂದು ಇಡೀ ಸಮಾಜವಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಖಂಡಿತ ತಿಳಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಹೊಂಬೇಸಿಲಿನ ಹೊತ್ತಿನಲ್ಲಿ ಕೊನೆಯ ಪ್ರಶ್ನೆಯನ್ನು ಕೇಳುವಂತಹ ಸಂದರ್ಭ. ಕೊನೆಯ ಪ್ರಶ್ನೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು? ಒಟ್ಟು ಇದುವರೆ ತನಕ 3 ಜನರನ್ನು ಗುರುತಿಸಬಹುದು. ಆದರೆ ಮೊದಲಿಗೆ ಯಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದದ್ದು ಅಂತ. ತಂದೆ ಮಕ್ಕಳ ಜೋಡಿ ಇದು. ತಂದೆಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು, ಹಾಗೆಯೇ ಅದಾದ ನಂತರ ಮಗನಿಗೂ ಕೂಡ ಅಥವಾ ಮಗಳಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು ಅಂತಾದರೆ ಅದು ಮೊದಲ ಜೋಡಿ ಯಾರದ್ದು ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ವಿ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಹಾಗೆ ವತ್ಸಲಾಮೂರ್ತಿ ಮತ್ತು ಅರವಿಂದ್ ಚಳಿಕಾರ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಮತ್ತಷ್ಟು ಜನ ಸರಿ ಉತ್ತರ ಕೊಟ್ಟಿದ್ರಿ, ಆದರೆ ಈಗಾಗಲೇ ನಿಮ್ಮ ಹೆಸರು ಹೇಳಿರೋದ್ರಿಂದ ರಿಪೀಟ್ ಮಾಡ್ತಾ ಇಲ್ಲ. ಸರಿಯಾದಂತಹ ಉತ್ತರ ಆಗಿತ್ತು DVG ಹಾಗೂ BGL ಸ್ವಾಮಿ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು ಅಂತ ಕೇಳಿದ್ದೆ. ಪ್ರಥಮ ತಂದೆ ಮಕ್ಕಳ ಜೋಡಿ DVG ಹಾಗೆ BGL ಸ್ವಾಮಿ ಅವರು. ಇದಾದ ನಂತರ ಇದೇ ರೀತಿ ಪಡೆದವರು ಕುವೆಂಪು ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರು, ಮತ್ತು ಆದ್ಯ ರಂಗಾಚಾರ್ಯ ಹಾಗೆ ಶಶಿ ದೇಶಪಾಂಡೆ. ಈ ರೀತಿ ಮೂರು ಜೋಡಿಗಳನ್ನ ನಾವು ಗುರುತಿಸಬಹುದು. DVG ಅವರ ಮಂಕುತಿಮ್ಮನ ಕಗ್ಗ ನಿಮಗೆ ಗೊತ್ತಿರಬಹುದು, ಹಾಗೆ BGL ಸ್ವಾಮಿಯವರು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗೋದು ಹಸಿರು ಹೊನ್ನು ಕೃತಿ, ಮತ್ತು ಇದಲ್ಲದೆ ಕಾಲೇಜು ರಂಗ, ಕಾಲೇಜು ತರಂಗ, ಈ ಎಲ್ಲ ಕೃತಿಗಳು ನೆನಪಾಗತ್ತೆ. ಮತ್ತು ಕುವೆಂಪು ಅವರು ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಹಾಗೆ ಅವರು ಬರೆದಂತಹ ಮಲೆಗಳಲ್ಲಿ ಮದುಮಗಳು, ಮತ್ತಷ್ಟು ರಕ್ತಾಕ್ಷಿ ನಾಟಕ ಇರಬಹುದು, ಜಲಗಾರ ನಾಟಕ, ಹಾಗೆ ಕದರಡಿಕೆ ಎನ್ನುವಂತಹ ಕವನ ಸಂಕಲನ, ಹೀಗೆ ರಾಶಿ ರಾಶಿ ಬರ್ತಿದ್ದಾರೆ. KP ಪೂರ್ಣಚಂದ್ರ ತೇಜಸ್ವಿ ಅವರು ಅಂದರೆ ನಮಗೆ ಪರಿಸರದ ಕಥೆ ಇರಬಹುದು, ಕಿರಗುರಿನ ಗಯಾಳಿಗಳು, ಹಾಗೆಯೇ ಪ್ಯಾಪಿಲೋನ್ ಸೀರೀಸ್, ಈ ರೀತಿ ಎಷ್ಟೊಂದು ವಿಚಾರಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಜುಗಾರಿ ಕ್ರಾಸ್, ಹಾಗೆ ಅಬಚೂರಿನ ಪೋಸ್ಟ್ ಆಫೀಸು, ಈ ಎಲ್ಲವೂ ಕೂಡ ತಲೆಗೆ ಬರುತ್ತೆ. ಹಾಗೆ ಆದ್ಯ ರಂಗಾಚಾರ್ಯ ಮತ್ತು ಶಶಿ ದೇಶಪಾಂಡೆ ಇವರು ಕೂಡ ತಂದೆ ಮಕ್ಕಳ ಜೋಡಿಯೇ. ಆದ್ಯ ರಂಗಾಚಾರ್ಯ ಅವರು ಕನ್ನಡದಲ್ಲಿ ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು. ಹಾಗೆ ಶಶಿ ದೇಶಪಾಂಡೆ ಅವರ ಇಂಗ್ಲಿಷ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಒಟ್ಟಿನಲ್ಲಿ ಈ ರೀತಿ ತಂದೆ ಮಕ್ಕಳು ಇಬ್ಬರೂ ಕೂಡ ಸಾಹಿತ್ಯ ರಂಗದಲ್ಲಿ ಇರೋದು, ಮುಂದುವರಿಯೋದು, ಮತ್ತು ಪ್ರಶಸ್ತಿಗೆ ಅರ್ಹರಾಗಿ ಪಾತ್ರರಾಗುವುದು ಇದೆಯಲ್ಲ, ಇದು ಎಷ್ಟು ಸಂಭ್ರಮ ಸಂತೋಷದ ವಿಷಯ ಅಲ್ವಾ. ಮತ್ತು ತಂದೆ ಮಕ್ಕಳಾಗಿದ್ದರೂ ಕೂಡ ಸಾಹಿತ್ಯದ ಒಂದು ರೀತಿಯಲ್ಲಿ, ಬರವಣಿಗೆಯ ಶೈಲಿಯಲ್ಲಿ ತಮ್ಮದೇ ಆದಂತಹ ವಿಭಿನ್ನ ವ್ಯಕ್ತಿತ್ವವನ್ನು, ವಿಭಿನ್ನ ಶೈಲಿಯನ್ನು ರೂಢಿಸ್ಕೊಂಡವರು ಪ್ರತಿಯೊಬ್ಬರು ಕೂಡ. ಆ ಕಾರಣಕ್ಕಾಗಿ ಕೂಡ ಗಮನಾರ್ಹ ಅಂತ ಅನಿಸುತ್ತೆ ಸಾಧನೆ. ನೀವೇನಂತೀರಿ, ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಹೋಮ್ ಬಿಸಿಲನ್ನು ಮುಕ್ತಾಯ ಮಾಡ್ತಾ ಇರೋದು ನಾಗಶ್ರೀ.

ಆಕಾಶವಾಣಿ ಎಫ್ಎಂ ರಾಯ್ಮೋ ಕೇಳ್ತಾ ಇದ್ದೀರಿ. ಸಮಯ 4:02 ಆಗ್ತಾ ಇದೆ. ಇದೀವಿ ಈ ಬ್ಯಾಂಗ್ಳೂರು ಬಿಸ್ನೆಸ್ ಬಸ್ಸಲ್ಲಿ. ಬ್ಯಾಂಗ್ಳೂರು ಬಿಸ್ನೆಸ್ ಬಸ್ಸಲ್ಲಿ ಇವತ್ತು ಯಾವುದೇ ಅತಿಥಿಗಳಿಲ್ಲ, ಆದರೆ ಒಂದು ವಿಷಯವನ್ನು ಮಾತ್ರ ನಿಮ್ಮ ಗಮನಕ್ಕೆ ತರಬೇಕು ಅಂತ ಅನ್ನಿಸ್ತು. ನೀವು ಕೂಡ ಗಮನಿಸಿಯೇ ಇರ್ತೀರಿ, ಎಷ್ಟೋ ಆ್ಯಪ್ಗಳು, ಎಷ್ಟೊಂದು ಸರ್ವಿಸಸ್ಗಳು ಈ ಬಗೆಯ ಬಿಸ್ನೆಸ್ ಮಾಡಬಹುದು ಅನ್ನೋಂಥ ಆಲೋಚನೆಯೇ ನಮಗೆ ಇಲ್ಲದೇ ಇರೋಂಥ ಕಾಲದಲ್ಲಿ ಬಂತು, ಮತ್ತು ಕ್ಲಿಕ್ ಕೂಡ ಆಗಿಬಿಡ್ತು. ಮೊದಲಿಗೆ ಹಾಗೆ ಶುರುವಾಗಿದ್ದೇನು ಅಂತಂದರೆ, ನಾವು ಆಟೋ, ಕ್ಯಾಬ್ಗಳು, ಸ್ಕೂಟರ್ಗಳ ಸೇವೆಯನ್ನು ಬುಕ್ ಮಾಡ್ಕೊಳ್ಳೋವಂಥದ್ದು. ಅದಕ್ಕೂ ಮುಂಚೆ ಅದು ಅಷ್ಟು ಸುಲಭ ಇರಲಿಲ್ಲ. ಜಸ್ಟ್ ಒಂದು ಆ್ಯಪ್ ಹಾಕ್ಕೊಂಡ್ರೆ ಸಾಕು, ಈ ಎಲ್ಲ ಸೌಲಭ್ಯ ನಮ್ಮ ಬೆರಳ ತುದಿಯಲ್ಲಿ ಸಿಗುತ್ತೆ ಅಂತ. ಆದಾಗ ಎಷ್ಟೋ ಜನ ಸಂಭ್ರಮ ಪಟ್ಟರು, ಅದಕ್ಕಾಗಿ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಳ್ಳೋ ಅಗತ್ಯ ಇಲ್ಲ. ಬೇಕು ಅಂದಾಗ ಬೇಕಾದ ಕಾರನ್ನು ನಾವು ಬುಕ್ ಮಾಡ್ಕೊಂಡು ಹೋಗಬಹುದು, ಬೇಕು ಅಂದಾಗ ಮನೆ ಮುಂದೆಗೆ ಆಟೋ ತರಿಸ್ಕೋಬಹುದು. ಇನ್ಯಾಕೆ ನಮಗೆ ಆದಂತಹ ಪರ್ಸನಲ್ ವೆಹಿಕಲ್ ಅಂತ ಹೇಳಿ ಯೋಚನೆ ಮಾಡಿದ್ರು. ಅಂದರೆ ಈ ರೀತಿ ನಮಗೆ ಬೇಕು ಅಂದಾಗ ಸಿಗತ್ತೆ ಅನ್ನುವಂತಹ ಒಂದು ಐಡಿಯಾನೇ ಜನಕ್ಕೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಈ ರೀತಿ ಕ್ಯಾಬ್ ಸರ್ವಿಸಸ್ಗಳಿರಬಹುದು ಅಥವಾ ಆಟೋ ಸರ್ವಿಸಸ್ಗಳಿರಬಹುದು, ಅದನ್ನು ಬುಕ್ ಮಾಡಿ ಹೋಗುವಂತಹ ಸರ್ವಿಸ್ ತುಂಬಾ ಕ್ಲಿಕ್ಕಾಯಿತು, ಮತ್ತು ಅದು ಒಳ್ಳೆಯ ಯಶಸ್ವಿ ಬಿಸ್ನೆಸ್ ಮಾಡೆಲ್ ಕೂಡ ಆಯಿತು. ಅದಾದ ನಂತರ ಹೇಳಬೇಕು ಅಂತಂದರೆ, ಮನೆಯಲ್ಲಿರುವಂಥ ಮಕ್ಕಳು ಅಥವಾ ಮನೆಯಲ್ಲಿ ನಮಗೆ ಫ್ರೀಯಾಗಿ ಸಿಗ್ತಾ ಇದ್ದಂತಹ ಗಂಡಸರನ್ನೇ ಅಂಗಡಿಗೆ ಹೋಗಿ ಅಂತ ಹೇಳಿ ಕಳಿಸಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತು ಇನ್ನೊಂದು ಮಗದೊಂದು ತರಕಾರಿ, ದಿನಸಿ, ಇದನ್ನೆಲ್ಲ ಹೆಣ್ಮಕ್ಳು ತರಿಸ್ತಾ ಇದ್ರು. ಇಲ್ಲಾಂದರೆ ಅವರೇ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗಿ ತೊಗೊಂಡು ಬರ್ತಾ ಇದ್ರು, ಅದು ಕೂಡ ಮನೆ ಬಾಗಿಲಿಗೆ ಬರುತ್ತೆ ಅಂತ. ಆದಾಗ ಜನರಿಗೆ ಖುಷಿಯಾಯಿತು, ಮನೆಯಲ್ಲಿರೋರು ಒಂದು ಸ್ವಲ್ಪ ಸೋಂಬೇರಿಗಳಾದ್ರ ಅಂತ. ಮತ್ತು ಈ ಒಂದು ಸರ್ವಿಸ್ ಕೂಡ ಇವಾಗ ಕ್ಲಿಕ್ ಆಗಿರೋದನ್ನು ನೋಡಬಹುದು. ಮುಂಚೆ ಎಲ್ಲ ಏನಾಗ್ತಿತ್ತು, ಅಡುಗೆ ತಿಂಡಿ ಅಂತಂದರೆ ನಾವೇ ಹೋಟೆಲ್ ತನಕ ಹೋಗಿ ತಿಂದು ಬರಬೇಕಿತ್ತು, ಅಥವಾ ಯಾರಾದರೂ ಒಬ್ರು ಹೋಗಿ ಅಲ್ಲಿಂದ ಪಾರ್ಸೆಲ್ ತಂದುಕೊಡ್ಬೇಕಿತ್ತು. ಅದು ಕೂಡ ಮನೆ ಬಾಗಿಲಿಗೆ ನೀವು ಕೂತಲ್ಲೇ ತಂದುಕೊಡ್ತೀವಿ ನಾವು ಅಂತ ಹೇಳಿ ಬರೀ 2 ಇಡ್ಲಿಗೆ 200 ರೂಪಾಯಿ ಚಾರ್ಜ್ ಮಾಡಿದ್ರು ನಮ್ಮ ಜನ ಇವತ್ತು ಕೊಟ್ಟು ತಗೊಳ್ತಾ ಇದ್ದಾರೆ. ಅಂತಂದರೆ ಈ ಎಲ್ಲ ಬಿಸ್ನೆಸ್ ಮಾಡೆಲ್ಗಳ ಹಿಂದೆ ಇರೋದು ಏನು ಅಂದರೆ, ನಮ್ಮ ಒಂದು ಪ್ರತಿದಿನದ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಈಸಿ ಮಾಡೋವಂಥದ್ದು. ಈಸಿ ಮಾಡಿದ್ರೆ, ಸುಲಭ ಅಂತ ಅನಿಸಿದ್ರೆ ಜನರು ಖಂಡಿತವಾಗ್ಲೂ ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ. ನಿಮಗೂ ಕೂಡ ಈ ಎಲ್ಲ ಸರ್ವಿಸಸ್ ಬಗ್ಗೆ ಏನನ್ಸುತ್ತೆ, ಇದು ಒಳ್ಳೆಯ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೆಲ್ ಆದ ಹಾಗೆ ಮತ್ತಿನ್ಯಾವ ಐಡಿಯಾ ಕ್ಲಿಕ್ ಆಗ್ಬೋದು ಅಂತ ಅನಿಸುತ್ತೆ, ಅಥವಾ ಈ ಎಲ್ಲ ಬಿಸ್ನೆಸ್ ಮಾಡೆಲ್ಗಳು ನಿಮ್ಮ ತಲೆಯಲ್ಲೇ ಇತ್ತ, ಇದನ್ನು ಮತ್ತಿನ್ಯಾರು ಇಂಪ್ಲಿಮೆಂಟ್ ಮಾಡಿದ್ರು ಅಂತ ನಿಮ್ಗೆ ಅನ್ನಿಸ್ತಾ, ಖಂಡಿತವಾಗ್ಲೂ ಮೆಸೇಜ್ ಮೂಲಕ ತಿಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಾನು ಕೇಳಿದ್ದೆ ಇವತ್ತಿನ ಬ್ಯಾಂಗ್ಳೂರ್ ಬಸ್ನಲ್ಲಿ, ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ನಲ್ಲಿ ನಾವು ಎಷ್ಟೋ ಸರ್ವಿಸಸ್ನ ಇದನ್ನು ಕೂಡ ಒಂದು ವ್ಯಾಪಾರದ ದೃಷ್ಟಿಯಿಂದ ನೋಡಬಹುದು ಅಂತ ಯೋಚನೆ ಮಾಡಿರಲಿಲ್ಲ. ಆದರೆ ಹಾಗೆ ಯೋಚನೆ ಮಾಡಿದಂತಹ ಆ್ಯಪ್ಗಳು ಕ್ಲಿಕ್ ಆಯಿತು. ಇದೇ ರೀತಿ ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿ ಬಂದಿತ್ತು, ಇದು ಆಲ್ರೆಡಿ ನನ್ನ ತಲೆಯಲ್ಲಿ ಐಡಿಯಾ ಇತ್ತು ಅಂತ ಯಾವತ್ತಾದರೂ ಹೇಳ್ಕೊಂಡಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಿ. ನಾನಂತೂ ಮನೆಗೆ ಆಹಾರವನ್ನು ತರಿಸ್ಕೊಳ್ಳೋದಿಲ್ಲ, ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರದಿಂದ. ಹಾಗೆಯೇ ಶಾಂತಾಚಾರ ಬಡಿಗೇರ ಅವರು ಹೇಳ್ತಿದ್ದಾರೆ, ಯಾವತ್ತೂ ಕೂಡ ಕೂತಲಿಗೆ ಪ್ರತಿಯೊಂದು ಬರುತ್ತೆ ಅನ್ನೋದು ಒಂದು ರೀತಿಯ ಐಷಾರಾಮಿ ಬದುಕಾಗ್ಬಿಡ್ತು. ಇದರಿಂದ ಬದುಕೇನೋ ಸುಲಭ ಆಗಿದೆ, ಆದರೆ ದೈಹಿಕ ಚಟುವಟಿಕೆ ಕಡಿಮೆ ಆಗ್ತಾ ಇದೆ, ಸೌಲಭ್ಯಗಳು ಜಾಸ್ತಿ ಆದ ಹಾಗೆಲ್ಲ ಆರೋಗ್ಯ ಮತ್ತು ಮಾನವೀಯ ಸಂಬಂಧಗಳಿಗೂ ಕೂಡ ಸಮಯ ಕೊಡೋದು ತುಂಬ ಕಮ್ಮಿ ಆಗ್ತಾ ಇದೆ, ಅದರ ಅಗತ್ಯವನ್ನು ನಾವು ಮನಗಾಣಬೇಕು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಓಕೆ, ಇದು ಭಾವನಾತ್ಮಕ ವಿಷಯ ಆಯಿತು. ಆದರೆ ಯೋಚನೆ ಮಾಡಿ, ಯಾವುದೆಲ್ಲ ಸರ್ವಿಸಸ್ ಈ ರೀತಿ ನಮಗೆ ಅದಕ್ಕೂ ಕೂಡ ಒಂದು ಬೆಲೆ ಕಟ್ಟಬಹುದು ಅಂತ ಅನ್ಸಿಲ್ದೇ ಇರೋಂಥದ್ದನ್ನು ಬಿಸ್ನೆಸ್ ಒಂದು ರೂಪದಲ್ಲಿ ತಗೊಂಡು ಬಂದು ಅದಕ್ಕೆ ಬೆಲೆ ಕೊಡುವ ಹಾಗೆ ಮಾಡಿದ್ದಾರೆ ಅಂತ. ಇವಾಗ ಮುಂಚೆಯೆಲ್ಲ ಶಾಲೆಯಲ್ಲೇ ಕೂಡ ಎಕ್ಸ್ಟ್ರಾ ಕ್ಲಾಸಸ್ ತಗೊಳ್ತಾ ಇದ್ರು, ಆದರೆ ಯಾರೆಲ್ಲ ಕೂಡ ಸ್ಟಡೀಸ್ನಲ್ಲಿ ಹಿಂದೆ ಬಿದ್ದಿರ್ತಾರೆ, ಅವ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ಅವರಿಗೆಲ್ಲ ಕೂಡ ಶಾಲೆಯಲ್ಲೇ ಲಾಸ್ಟ್ನಲ್ಲಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ದಿನದ ಕೊನೆಯಲ್ಲಿ ಇಟ್ಕೊಂಡು ಎಕ್ಸ್ಟ್ರಾ ರಿವಿಷನ್ ಕ್ಲಾಸಸ್ ಅಂತ ಹೇಳಿ ಮಾಡಿ ವಾಪಸ್ ಮನೆಗೆ ಕಳಿಸ್ತಿದ್ರು. ಆ ಸಮಯಕ್ಕೆ ಟ್ಯೂಷನ್ಗಳ ಹಾವಳಿ ಇಷ್ಟೊಂದು ಇರಲಿಲ್ಲ. ಆದರೆ ಶಾಲೆಯಲ್ಲಿ ಈ ರೀತಿ ಎಕ್ಸ್ಟ್ರಾ ಹೇಳ್ಕೊಡಲ್ಲ ಅಂತ ಆದಾಗ, ಇಲ್ಲ ಅಂತಂದರೆ ಅವ್ರು ಹೇಳ್ಕೊಡೋದಕ್ಕಿಂತ ಮತ್ತಿನ್ಯಾರೋ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ತಂದೆ ತಾಯಿಗಳ ಮನಸ್ಸಿಗೂ ಮತ್ತಿನಲ್ಲಿಗೂ ಬಂದಾಗ ಟ್ಯೂಷನ್ಗಳ ಒಂದು ಹಾವಳಿ ಶುರು ಆಯಿತು. ಟ್ಯೂಷನ್ಗಳು ಎಲ್ಲ ಕಡೆ ತಲೆ ಎತ್ತೋಕೆ ಶುರು ಆಯಿತು. ಪ್ರತಿ ರಸ್ತೆಗೆ ಒಬ್ಬೊಬ್ಬರು ಟ್ಯೂಷನ್ ಟೀಚರ್ಗಳು ಹುಟ್ಕೊಂಡ್ರು. ಅಂದರೆ ಇದನ್ನು ಕೂಡ ವಿದ್ಯೆನ ಸುಲಭವಾಗಿ ಹೇಳ್ಕೊಡ್ಬೇಕು ಅನ್ನೋಂಥ ಯೋಚನೆಯಿಂದ ಹೋಗಿ ಅದಕ್ಕೆ ಎಕ್ಸ್ಟ್ರಾ ಫೀಸ್ ತೊಗೊಂಡು ಹೇಳ್ಕೊಡ್ಬೇಕು ಅನ್ನೋಂಥದ್ದು ಬಂತಲ್ವಾ. ಹಾಗೆಯೇ ಒಂದು ಕಾಲಕ್ಕೆ ಅನ್ನವನ್ನು ಮಾರಬಾರ್ದು ಅಂತ ಇದ್ದರು, ಆದರೆ ಅನ್ನ ಮಾರೋದಕ್ಕೆ ಶುರು ಮಾಡಿದ ಮೇಲೆ ತಾನೇ ಹೋಟೆಲ್ಗಳು ಬಂದಿದ್ದು. ಹಾಗೆ ತುಂಬ ಜನರು ನೀರನ್ನು ಯಾವತ್ತೂ ಕೂಡ ಕೊಂಡುಕೊಂಡು ಕುಡಿಯೋದು ಅನ್ನೋದು ಇರಲಿಲ್ಲ. ತೀರಾ ಇವಾಗ ಒಂದು 15-20 ವರ್ಷದ ಹಿಂದೆ ತನಕ ಅಂತೂ ಖಂಡಿತವಾಗ್ಲೂ ಯಾರು ವಾಟರ್ ಬಾಟಲ್ಸ್ ಕೊಂಡ್ಕೊಳ್ತಾ ಇರಲಿಲ್ಲ. ಮನೆಯಿಂದ ತೊಗೊಂಡು ಹೋಗ್ತಿದ್ರು, ಇಲ್ಲ ಅಂತಂದರೆ ಹೊರಗಡೆ ಎಲ್ಲಾದರೂ ಯಾರ ಮನೆಯಲ್ಲಾದರೂ ನೀರು ಕೇಳೋದಕ್ಕೆ ಸಂಕೋಚ ಅನ್ನೋದು ಇರಲಿಲ್ಲ. ಬೋರ್ವೆಲ್ಗಳು ಇರ್ತಿತ್ತು, ಮತ್ತು ಹಿಂದೆ ರಾಜರ ಕಾಲದ ಕಥೆಗಳನ್ನೆಲ್ಲ ಓದಬೇಕಾದ್ರೆ ಅರವಟಿಕೆಗಳನ್ನ ಸ್ಥಾಪಿಸ್ತಾ ಇದ್ರು, ಹಾಗೆ ಧರ್ಮಸತ್ರಗಳು ಇರ್ತಿತ್ತು, ಎಲ್ಲ ಕಡೆ ನೆರಳು ನೀಡುವಂತಹ ಮರಗಳಿತ್ತು ಅಂತೆಲ್ಲ ಓದ್ತಿರ್ತೀವಿ. ಮತ್ತು ಎಷ್ಟೋ ಜನರ ಮನೆಯಲ್ಲಿ ಹಳ್ಳಿಗಳಲ್ಲಿ ಹೊರಗಡೆ ಮಜ್ಜಿಗೆಯನ್ನು ತುಂಬಿಸಿ ಇಡ್ತಾ ಇದ್ರು ಆ ಮಡಿಕೆಗಳಲ್ಲಿ. ಯಾರು ಬೇಕಾದರೂ ಹಾದಿಯಲ್ಲಿ ಹೋಗೋರು ಆ ಮಜ್ಜಿಗೆನ ಕುಡಿದು ಆ ಲೋಟಗಳ ಬರೆಸಿ ಇಟ್ಟು ಹೋಗ್ಬೋದಾಗಿತ್ತು. ಈ ರೀತಿಯ ಪದ್ಧತಿಗಳೆಲ್ಲವೂ ಕೂಡ ಇವಾಗ ನಶಿಸಿ ಹೋಗ್ತಾ ಇದೆ ಅಲ್ವಾ, ಪ್ರತಿಯೊಂದು ಕೂಡ ಬಿಸ್ನೆಸ್ನ ಒಂದು ಅಡಿಯಲ್ಲಿ ಬರ್ತಾ ಇದೆ ಅಲ್ಲ. ಈ ರೀತಿ ಮತ್ತಿನ್ಯಾವುದೆಲ್ಲ ಸರ್ವಿಸ್ಗೆ ಬಿಸ್ನೆಸ್ನ ರೂಪ ಬರಬಹುದು ಅಂತ ನಿಮ್ಗನ್ಸುತ್ತೆ ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಶಾಂತ ಬ್ಯಾಂಕ್ ಕಾಲೋನಿಯಿಂದ ಹೇಳ್ತಾ ಇದ್ದಾರೆ, ಎಲ್ಲ ಸರ್ವಿಸಸ್ ಏನೋ ಬಂತು, ಆದರೆ ಜನರೆಲ್ಲ ಸೋಮಾರಿಗಳಾಗ್ಬಿಟ್ರು, ಅದಕ್ಕೆ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ಹಾಗೆ ಹರೀಶ್ ಅವರು ಹೇಳ್ತಿದ್ದಾರೆ, ಹೌದು ಹೌದು, ನಾವು ಚಿಕ್ಕವರಿದ್ದಾಗ ನೀರು ಮಾಡ್ತಾ ಇರಲಿಲ್ಲ, ಕಾಲ ಕಳೆದ್ರೆ ಮುಂದೆ ಒಂದಿನ ಆಮ್ಲಜನಕವನ್ನು ಕೂಡ ಮಾರುವ ಕಾಲ ಬರಬಹುದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜ ಅಲ್ಲ, ಯಾವತ್ತಿಗೂ ಕೂಡ ನಮಗೆ ಇರುವಂತಹ ಕಾಲ ಇಷ್ಟು ಚಂದ ಅಂತ ಅನಿಸೇ ಇರಲ್ಲ. ಒಂದು 10 ವರ್ಷ 15 ವರ್ಷ ಕಳೆದ ಮೇಲೆ ಆ ಕಾಲ ಚೆನ್ನಾಗೇ ಇತ್ತಲ್ಲ ಅಂತ ಕೂಡ ಅನಿಸುತ್ತೆ. ಹೌದು, ನೀರು ಮಾರುವ ಕಾಲಕ್ಕೆ ಬಂದಿದ್ದೀವಿ, ಮುಂದೆ ಆಮ್ಲಜನಕವನ್ನು ಮಾರುವ ಕಾಲಕ್ಕೂ ಹೋಗಬಹುದು. ಇರಲಿ, ಯಾವುದೆಲ್ಲ ಸರ್ವಿಸಸ್ಸು ನಮಗೆ ಫ್ರೀಯಾಗಿ ಸಿಗ್ತಾ ಇತ್ತು ಮತ್ತು ಅದಕ್ಕೆ ಇವಾಗ ನಾವು ದುಡ್ಡು ಕೊಟ್ಟು ಪಡೆದುಕೊಳ್ತಾ ಇದ್ದೀವಿ ಅಂತ ಕೇಳಿದೆ. ಅದರಲ್ಲಿ ಬಂದು ಏನು ಅಂತಂದರೆ, ತುಂಬ ಸಿಂಪಲ್ಲಾಗಿ ನಾವೆಲ್ಲ ಕೂಡ ಪ್ರತಿದಿನ ಓಡಾಡ್ತಾ ಇದ್ವಿ, ಎಕ್ಸಸೈಸ್ ಮಾಡ್ತಾ ಇದ್ವಿ. ಎಕ್ಸಸೈಸ್ ಅನ್ನುವಂತಹ ಹೆಸರಿಡದೆಯೂ ಕೂಡ ಎಷ್ಟೋ ದೂರದ ಜಾಗಗಳಿಗೆ ನಡ್ಕೊಂಡು ಹೋಗೋದಿರಬಹುದು, ಮನೆಯಲ್ಲಿ ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಮಾಡೋದಿರಬಹುದು, ಇವೆಲ್ಲ ಇರ್ತಿತ್ತು. ಇವೆಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಟ ನಂತರ ಏನಾಯಿತು, ಇವಾಗ ನಾವು ನಡೆಯೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ಅಥವಾ ಮತ್ತಿನ್ನೇನೋ ಒಂದು ಎಕ್ಸಸೈಸ್ ಮಾಡೋದಕ್ಕೆ ಅಂದರೆ ಜಿಮ್ಗೆ ಹೋಗಬೇಕು ಅಥವಾ ಯೋಗ ಕ್ಲಾಸ್ಗೆ ಹೋಗಬೇಕು ಅಂತ ಹೇಳಿ ಮತ್ತೆ ವಾಪಸ್ ಅಲ್ಲೂ ಕೂಡ ಹಣವನ್ನು ಕೊಟ್ಟು ನಮ್ಮ ದೇಹವನ್ನು ದಂಡಿಸಿ ಬರ್ತಾ ಇದ್ದೀವಿ. ಇದು ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಐಡಿಯಾ ಅಂತ ನಿಮಗೆ ಅನಿಸಿದೆಯಾ ಯಾವತ್ತಾದರೂ? ಮತ್ತು ಇದಲ್ಲದೆ ಇನ್ನೊಂದಷ್ಟು ಇದೆ. ನಮ್ಮ ಪಾರಂಪರಿಕ ಆಹಾರ ಪದ್ಧತಿ, ನಮ್ಮ ತಾತ ತಂದೆ ತಾಯಿ ಅವ್ರಿಗೂ ಹಿಂದಿನ ಜನರೇಷನ್ ಅವರು ಏನು ನಡೆಸ್ಕೊಂಡು ಬಂದಿದ್ರು ಅದನ್ನೇ ಊಟ ಮಾಡ್ತಾ ಬಂದ್ಬಿಟ್ಟಿದ್ರೆ ಬಹುಶಃ ಏನು ತೊಂದರೆ ಇರ್ತಿರ್ಲಿಲ್ವೇನೋ. ಆದರೆ ನಾವೆಲ್ಲ ಕೂಡ ತುಂಬ ಫ್ಯಾಂಟಸಿಗಳನ್ನ ರೂಢಿಸ್ಕೊಂಡ್ವಿ. ನಮ್ಮ ದೇಶದ ಪದಾರ್ಥಗಳೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ಕೂಡ ಮನೆಯಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ ಅಥವಾ ತಂದು ತಿನ್ನೋದಕ್ಕೆ ಶುರು ಮಾಡಿದ್ವಿ. ಮತ್ತಿವಾಗ ವಾಪಸ್ ನಾವು ಬ್ಯಾಕ್ ಟು ದಿ ರೂಟ್ಸ್ ಅಂತ ಹೇಳಿ ಅದೇ ಗಂಜಿಯನ್ನು ಊಟ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ, ಹಾಗೆಯೇ ರಾಗಿ ಮುದ್ದೆ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ, ಸೊಪ್ಪು ಕಾಳು ಪಲ್ಯ ಇವೆಲ್ಲ ಕೂಡ ಎಷ್ಟು ನ್ಯೂಟ್ರಿಷಿಯಸ್ ಆದಂಥ ಫುಡ್ ಅಂತ ಹೇಳಿ ಇವಾಗ ಮಾಡೋದನ್ನು ಮರ್ತು ಬಿಟ್ಟಿದ್ದೀವಿ. ಮತ್ತಿವಾಗ ಅದನ್ನು ಮಾಡೋದನ್ನು ಹೇಳ್ಕೊಡೋದು

ಅಂತಾರೆ, ಒಂದಷ್ಟು ಕ್ಲಾಸಸ್ ಕೂಡ ಇದೆ. ಮತ್ತೆ ಇಂಥದ್ದೇ ತಿನ್ನಿ, ಇಂಥದ್ದೇ ಕಾಂಬಿನೇಷನಲ್ಲಿ ತಿನ್ನಿ ಅಂತ ಹೇಳೋದಕ್ಕೆ ನಮಗೆ ಡಯಟಿಷಿಯನ್ಗಳು, ನ್ಯೂಟ್ರಿಷನಿಸ್ಟ್ಗಳು ಸಿಗ್ತಾ ಇದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಅಲ್ಲ, ನಿಮ್ಗನ್ಸಿದೆಯಾ? ಖಂಡಿತ ಮೆಸೇಜ್ ಮಾಡಿ 9480901013, ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬ ಕೇಳ್ತಾ ಇದ್ದೀರಿ. ಹೌದು, ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಅಲ್ಲಿ ನಾವಿದ್ವಿ. ಯಾವುದೆಲ್ಲ ವಿಷಯಗಳನ್ನ ನಾವು ಇದು ಕೂಡ ಬಿಸ್ನೆಸ್ ಐಡಿಯಾ ಆಗಬಹುದು ಅಂತ ಯೋಚನೆ ಮಾಡೋಕೆ ಮುಂಚೆನೆ ಅಲ್ಲಿ ಅವಕಾಶ ಇದೆ ಅಂತ ಗುರುತಿಸಿದವರು ಇವತ್ತಿಗೆ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದೆ. ಅದಕ್ಕೆ ನೀವು ಏನಂತೀರಿ ಅಂತ ಕೇಳಿದೆ. ಆಕ್ಸಿಜನ್ ಸಿಲಿಂಡರ್ಗಳು ಈಗಾಗಲೇ ಮಾರ್ಕೆಟ್ನಲ್ಲಿ ಇದೆ. ಸಣ್ಣ ಪುಟ್ಟ ಆಕ್ಸಿಜನ್ ಸಿಲಿಂಡರ್ಗೆ 120-150 ರೂಪಾಯಿ ಬೆಲೆ ಇದೆ. ಇದಲ್ಲದೆ ಆಕ್ಸಿಜನ್ ಸ್ಪಾಕ್ ಕೂಡ ಇದೆ ಗೊತ್ತಾ ಅಂತ ಹೇಳಿ ಅಶೋಕ್ ಅವರು ಮೆಸೇಜ್ ಮಾಡಿದ್ದಾರೆ. ಈ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ವಿ. ಹಾಗೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಮೆಸೇಜ್ ಮಾಡಿದ್ದಾರೆ ಬಿ ಎಂ ವಿಶ್ವನಾಥ್ ಅವರು. ಹಳೆಯ ಪದ್ಧತಿಗಳು ನಶಿಸಿ ಹೋಗಿ ಹೊಸ ಪದ್ಧತಿಗಳು ಬಂದಿದೆ. ನಾವು ಚಿಕ್ಕವರಿರಬೇಕಾದ್ರೆ ನಮ್ಮ ಅಜ್ಜಿಯ ಮನೆಯಿಂದ ಹಾಲು, ಮೊಸರು, ಮಜ್ಜಿಗೆ ಯಥೇಚ್ಛವಾಗಿ ಬರ್ತಾ ಇತ್ತು. ಹಾಗೆ ಮನೆಯಲ್ಲೇ ತಯಾರಿಸಿದಂಥ ಊಟ, ನವಣೆ ಅಕ್ಕಿ, ಅನ್ನ, ಜೋಳದ ರೊಟ್ಟಿ, ಸ್ವಂತ ಹೊಲದಲ್ಲಿ ಬೆಳೆದಂತಹ ಬೆಳೆಗಳು, ತರಕಾರಿಗಳು ಮನೆಗೆ ಉಪಯೋಗಿಸ್ತಾ ಇದ್ವಿ. ಮನೆಯಲ್ಲಿ ಅವಿಭಕ್ತ ಕುಟುಂಬ ಇದ್ದಿದ್ದು ಕಾರಣ ಎಲ್ಲ ಕೂಡ ಸಿಗ್ತಿತ್ತು. ಅವಿಭಕ್ತ ಕುಟುಂಬ ಬೇರೆ ಬೇರೆಯಾದಂತೆ ಅಂಗಡಿಯಲ್ಲಿ ಸಿಗೋ ಹಾಗೆ ವಸ್ತುಗಳು ತರಿಸ್ಕೊಳ್ಳೋದಕ್ಕೆ ನಾವು ಶುರು ಮಾಡಿದ್ವಿ. ಇವಾಗ ಅದೇ ಸುಲಭ ಅಂತ ಅನ್ಸೋದಕ್ಕೂ ಕೂಡ ಶುರು ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಎಂಥ ದುರಂತ ಅಲ್ವಾ. ಎಷ್ಟೋ ಸಲ ನಾವು ಮುಂದಕ್ಕೆ ಚಲಿಸ್ತಾ ಇದ್ದೀವಾ ಅಥವಾ ಹಿಂದಕ್ಕೆ ಹೋಗ್ತಾ ಇದ್ದೀವಾ ಅಂತ ಡೌಟ್ ಆಗುತ್ತೆ. ಅಂದರೆ ನಾವೇನೋ ಸರಿ ಅಂತ ಅಂದ್ಕೊಂಡು ಒಂದಷ್ಟು ವರ್ಷಗಳ ಕಾಲ ರೂಢಿಯ ಮಾಡಿಕೊಂಡು ಬಂದ ಮೇಲೆ ಮತ್ತೆ ವಾಪಸ್ ಹಿಂದೆ ತಿರುಗಿ ನೋಡಿದ್ರೆ ಮುಂಚೆ ಇದ್ದಿದ್ದೆ ಸರಿ ಇತ್ತು ಅಂತ ಹೇಳಿ ವಾಪಸ್ ಹಿಂದಕ್ಕೆ ಹೋಗೋದು ಕಷ್ಟ, ಮತ್ತು ಇವಾಗಿರುವಂಥ ಪರಿಸ್ಥಿತಿ ಕೂಡ ಒಂದು ಸ್ವಲ್ಪ ಕಷ್ಟನೇ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ತುಂಬ ಉತ್ತಮವಾದಂಥ ಉದಾಹರಣೆ ಅಂದರೆ ಇವರು ಹೇಳಿದ್ರಲ್ಲ, ಹಿಂದೆ ಅವಿಭಕ್ತ ಕುಟುಂಬಗಳು ಇರ್ತಿತ್ತು ಅಂತ. ಆ ಸಮಯದಲ್ಲಿ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಆಯಾಗಳನ್ನ ಇಟ್ಕೊಳ್ಳೋದಿರಬಹುದು ಅಥವಾ ನ್ಯಾನಿಗಳನ್ನ ಇಟ್ಕೊಳ್ಳೋದಿರಬಹುದು ಟ್ರೆಂಡ್ನಲ್ಲಿ ಇರಲೇ ಇರಲಿಲ್ಲ. ಆದರೆ ಇವತ್ತಿಗೆ ಪ್ರತಿ ಮನೆಯಲ್ಲೂ ಕೂಡ ನ್ಯಾನಿ ಒಬ್ಬರು ಇರಲೇಬೇಕು ಅನ್ನೋ ಹಾಗೆ ಆಗಿದೆ. ಯಾಕೆಂದರೆ ಗಂಡ ಹೆಂಡತಿ ಇಬ್ಬರು ದುಡಿಯೋಕ್ಕೆ ಹೊರಗಡೆ ಹೊರಟಾಗ ಮನೆಯಲ್ಲಿ ಮಕ್ಕಳು

ನಿಗಾ ವಹಿಸೋರು ಯಾರಾದರೂ ಬೇಕು ಅಂತ ಅನ್ನಿಸ್ತಾ ಇದೆ. ಮುಂಚೆ ಆ ಕೆಲಸವನ್ನು ಮನೆಯಲ್ಲೇ ಇದ್ದಂಥ ಚಿಕ್ಕಪ್ಪನೋ ಚಿಕ್ಕಮ್ಮ ಹಾಗೆ ಅತ್ತೆ ಮಾಮಿ ಕಾಕ ಕಾಕು ಅಜ್ಜಿ ತಾತ ಇತ್ಯಾದಿ ಬಂಧುಗಳೇ ನೋಡ್ಕೊಂಡು ಬಿಡ್ತಿದ್ರು. ಆ ಒಂದು ಬಿಸ್ನೆಸ್ ಐಡಿಯಾ ಅಂತ ಯಾರ ತಲೆಗೂ ಇರಲಿಲ್ಲ. ಆದರೆ ಇವತ್ತಿಗೆ ನ್ಯಾನಿಗಳು ಸಿಗ್ತಾರೆ, ಮತ್ತು ನ್ಯಾನಿಗಳನ್ನ ಪ್ರೊವೈಡ್ ಮಾಡುವಂತಹ ಸರ್ವಿಸ್ ಸೆಂಟರ್ಗಳು ಕೂಡ ಸಿಗತ್ತೆ ನಮಗೆ, ಕನ್ಸಲ್ಟೆನ್ಸಿಗಳಿರುತ್ತೆ. ಆ ಕನ್ಸಲ್ಟೆನ್ಸಿಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡವ್ರನ್ನ ನಿಮ್ಮ ಕಡೆಗೆ ಅವರು ಕಳಿಸಿಕೊಡ್ತಾರೆ. ಮತ್ತು ಇವಾಗ ನೋಡಿ, ಬಾಣಂತನ ಇರಬಹುದು ಅಥವಾ ಏನೋ ಬಸರಿಯಲ್ಲಿ ಬಯಕೆಯ ಪಟ್ಟಿದ್ದಿರಬಹುದು, ಅದನ್ನೆಲ್ಲ ಕೂಡ ತೀರಿಸೋಕೆ ಒಂದು ಇಡೀ ಕುಟುಂಬದ ಬದಲಾಗಿ ಅವೆಲ್ಲಕ್ಕೂ ಕೂಡ ಸರ್ವಿಸಸ್ ಶುರು ಆಗಿದೆ. ಮನೆಗೆ ಬಂದು ನೀರು ಹಾಕ್ಕೊಡ್ತೀವಿ, ಮನೆಗೆ ಬಂದು ನಿಮ್ಮ ಜೊತೆ ಇದು ಹೆಲ್ಪ್ ಮಾಡ್ತೀವಿ ಆ 3 ತಿಂಗಳು ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಇವೆಲ್ಲವೂ ಕೂಡ ನಾವು ಆಧುನಿಕ ಜೀವನ ಶೈಲಿಯ ಕಡೆಗೆ ಬರ್ತಾ ಬರ್ತಾ ಬರ್ತಾ ಪ್ರತಿ ಒಂದು ಬಂಧ, ಪ್ರತಿ ಒಂದು ಸಂಬಂಧ ಕೂಡ ಒಂದು ಬಗೆಯಲ್ಲಿ ಬಿಸ್ನೆಸ್ ಆಗ್ತಾ ಇದೆ. ಅಂದರೆ ನಾವು ಸಂಬಂಧಗಳನ್ನ ಕಳ್ಕೊಳ್ತಾ ಇದ್ದೀವಿ, ಬದಲಾಗಿ ಒಂದಷ್ಟು ಬಿಸ್ನೆಸ್ಗಳ ಜೊತೆ ಕೊಡು ಕೊಳ್ಳುವಿಕೆಯ ಒಪ್ಪಂದ ಮಾಡ್ಕೊಳ್ತಾ ಇದ್ದೀವಿ. ನಾವು ದುಡ್ಡು ಕೊಡ್ತೀವಿ, ನೀವು ನಮಗೆ ಇಂಥದ್ದೊಂದು ಸರ್ವಿಸ್ ಕೊಡಿ ಅಂತ. ಏನನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸದಾ ಸ್ವಾಗತ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

ಮ್ಯೂಸಿಕಲ್ ಯಾರ್ಸ್ ಮ್ಯಾಜಿಕಲ್ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಮ್ ಬಗ್ಗೆ ಜಗದಾಂಬಿಕಾ ಹಂಸವೇಣಿ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಹಿಂದೆಲ್ಲ ನಾವು ಹಣದ ಕೊರತೆಯಿಂದಲೋ ಸುಮ್ಮನೆ ಹೆಚ್ಚು ಬಟ್ಟೆಗಳನ್ನ ಮನೆಯಲ್ಲಿ ತುಂಬಿಕೊಳ್ಳೋದು ಬೇಡ ಅಂತಲೂ ನಮ್ಮ ಮನೆಯಲ್ಲಿ ನಮಗಿಂತ ದೊಡ್ಡವರ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ವಿ, ಅವರು ಸಾಕು ಅಂತ ಅಂದ್ಕೊಂಡಿದ್ದು ನಮಗೆ ಬರ್ತಾ ಇತ್ತು. ಆದರೆ ಇವಾಗ ರಸ್ತೆ ಬದಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಬೇಕಾದ ಹಾಗೆ ಬಟ್ಟೆಗಳು ಸಿಗ್ತಾ ಇವೆ, ಹಾಗಾಗಿ ಹಳೆ ಬಟ್ಟೆಗಳನ್ನ ಬಿಸಾಕೋದು ರೂಢಿಯಾಗ್ಬಿಟ್ಟಿದೆ. ಇದರಿಂದ ಪರಿಸರ ಮಾಲಿನ್ಯ ಕೂಡ ಹೆಚ್ಚಾಗ್ತಾ ಇದೆ ಅಂತ ಮೆಸೇಜ್ ಮಾಡಿದ್ದಾರೆ. ಗಣೇಶ್ ಅವರು ಸಾಗರದಿಂದ ಹೇಳ್ತಿದ್ದಾರೆ, ಹೌದು ಮೇಡಮ್, ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗಿ ಮನೆಯಲ್ಲಿ ಮೈಬಾಗಿ ಕೆಲಸ ಮಾಡೋರೇ ಇಲ್ಲದೆ ದುಡಿಮೆ ಮಾಡಿ ಆನ್ಲೈನ್ ಫುಡ್ ತರಿಸ್ಕೊಂಡು ಇಷ್ಟ ಬಂದ ಹಾಗೆ ಒಂದು ಬಗೆಯ ಶಿಸ್ತಿಲ್ಲದೆ ಜೀವನ ಮಾಡಿಕೊಂಡು ಇವಾಗ ಸಣ್ಣ ಪುಟ್ಟ ವಯಸ್ಸಿಗೆ ಎಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಕಾಯಿಲೆನೂ ಕೂಡ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಹಳೆಯದನ್ನ ನೆನೆದು ದುಃಖ ಪಡಬೇಡ, ಹೊಸದನ್ನ ನೆನೆದು ಸುಖ ಪಡು ಅಂತ ಹೇಳಿ ರಿಯಾಜ್ ಅವರು ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಯಾವತ್ತೂ ಕೂಡ ಅಷ್ಟೇ, ಬಿಸ್ನೆಸ್ ಐಡಿಯಾ ಅನ್ನೋದು ಇನ್ನೋವೇಷನ್ ಮೇಲೆ ನಿಂತಿರುತ್ತೆ. ಯಾರು ಕೂಡ ಯೋಚನೆ ಮಾಡದೇ ಇರುವಂತಹ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡಿದಾಗ ಮತ್ತೆ ಅದು ಪ್ರತಿಯೊಬ್ಬರಿಗೂ ಕೂಡ ಸುಖವನ್ನು ಹಾಗೆ ಒಂದು ರೀತಿಯ ಸಂತೋಷವನ್ನು ನೆಮ್ಮದಿಯನ್ನು ಕೊಡುತ್ತೆ ಅಂತ ಆದಾಗ ಆ ಒಂದು ಬಿಸ್ನೆಸ್ ಐಡಿಯಾ ಕ್ಲಿಕ್ ಆಗುತ್ತೆ. ಅಂದರೆ ಎಲ್ಲ ಮನುಷ್ಯರು ಕೂಡ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತಂದರೆ ಇರುವುದಕ್ಕಿಂತ ಇನ್ನೂ ಈಸಿಯಾಗಿ ಕೆಲಸಗಳು ಆಗಲಿ ಅಂತ. ಯಾವುದೆಲ್ಲ ವಸ್ತುಗಳು ಅಥವಾ ಸರ್ವಿಸ್ಗಳು ನಮ್ಮ ಇರುವಿಕೆಯನ್ನು ಸುಲಭಗೊಳಿಸುತ್ತೋ ಅವೆಲ್ಲಕ್ಕೂ ಕೂಡ ಖಂಡಿತ ಮಾರುಕಟ್ಟೆ ಇರುತ್ತೆ ಅಂತ ಅನಿಸುತ್ತೆ. ಈ ಬಗ್ಗೆ ಯೋಚನೆ ಮಾಡಿ ಯಾರೆಲ್ಲ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರು ಬಿಸ್ನೆಸ್ ಬಜ್ನ ಮುಗಿಸ್ತಾ ಇರೋದು ನಾಗಶ್ರೀ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದೆ ಚಂದದ ಹಾಡುಗಳ ಜೊತೆ ಜೊತೆಯಾಗಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಈ ಹೊತ್ತು ನನ್ನ ಜೊತೆ ನಿಮ್ಮ ಭಾವನೆಗಳನ್ನ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9489001013. ಇದೀಗ ಗೀತೆ ವಿದ್ಯಾಪತಿ ಚಿತ್ರದಿಂದ ವಾಸುಕಿ ವೈಭವ್ ಹಾಗೂ ಸುಪ್ರಿಯಾ ರಾಮ್ ಅವರ ಗಾಯನದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಭಾವನೆಗಳು ಅತೀವ ಆದಾಗ ನೀವು ಯಾವ ರೀತಿ ಅದನ್ನು ವ್ಯಕ್ತಪಡಿಸ್ತೀರಾ? ನೀವು ನಮ್ಮ ಜೊತೆ ಹಂಚಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480910013, 9480910013. ಇದೀಗ ಗೀತೆ ನಿಮಗಾಗಿ. ಜಸ್ಟ್ ಮ್ಯಾರಿಡ್ ಚಿತ್ರದಿಂದ ಜಸ್ ಕರಣ್ ಸಿಂಗ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಸೂಫ್ರಮ್ ಸೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇಂದು ನಾಗರಾಜ್ ವಾಸುಕಿ ವೈಭವ್ ಅವರ ಗಾಯನದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಸಾಹಿತ್ಯ, ಕೆ ಸುಮೇಧ ಅವರ ಸಂಗೀತ. ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಈ ಹೊತ್ತು ಭಾವನೆಗಳ ಕುರಿತಾದ ಮಾತುಕತೆ. ನಮ್ಮ ಭಾವನೆಗಳು ಖುಷಿ, ದುಃಖ, ಕೋಪ, ಭಯ, ನಿರಾಶೆ ಏನೇ ಇರಲಿ, ಅವುಗಳನ್ನು ಆರೋಗ್ಯಕರ ರೀತಿಯಲ್ಲಿ ಹೊರಹಾಕುವುದು ಮುಖ್ಯ ಆಗುತ್ತೆ. ನೀವು ನಿಮ್ಮ ಭಾವನೆಗಳನ್ನು ಯಾವ ರೀತಿ ಹೊರಹಾಕ್ತೀರಾ? ನಮಗೆ ನಿಮ್ಮ ಸಂದೇಶವನ್ನು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9489091013.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಮ್ಯಾ ಅವರು ಮಲೆನಾಡು ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಭಾವನೆಗಳನ್ನು ಹೊರಹಾಕುವುದು ಮಾನಸಿಕ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನಾನು ನನ್ನ ಭಾವನೆಗಳನ್ನು ಬರವಣಿಗೆ ಮುಖಾಂತರ, ಅಂದರೆ ಕತೆ ಕವನಗಳನ್ನು ಬರೆಯುವುದರ ಮುಖಾಂತರ ಹೊರಹಾಕುತ್ತೇನೆ. ಗೆಳೆಯರ ಜೊತೆ ಒಳ್ಳೆಯ ಮಾತು ಮತ್ತು ಸಂವಹನ ಮುಖಾಂತರ ಭಾವನೆಗಳನ್ನು ಹಂಚಿಕೊಳ್ಳುತ್ತೇನೆ. ಕಲೆ ಮತ್ತು ಸೃಜನಶೀಲತೆ, ಏಕಾಂತ ಮತ್ತು ಮೌನ, ಆತಂಕ ಇದ್ದಾಗ ವಾಕಿಂಗ್, ರನ್ನಿಂಗ್ ಅಥವಾ ವ್ಯಾಯಾಮ ಮಾಡಿ ಹಾಡುಗಳನ್ನು ಕೇಳ್ತೇನೆ. ಹೀಗೆ ನಾನು ನನ್ನ ಎಲ್ಲ ಭಾವನೆಗಳನ್ನು ಹೊರಹಾಕ್ತೇನೆ ಅಂತ ಸಂದೇಶನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು ರಮ್ಯಾ ಅವರೇ. ನೀವು ಸಹ ನೀವು ನಿಮ್ಮ ಭಾವನೆಗಳನ್ನು ಹೇಗೆ ಹೊರಹಾಕ್ತೀರಿ ಅಂತ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ಗೀತೆ ಲಾಫಿಂಗ್ ಬುದ್ಧ ಚಿತ್ರದಿಂದ, ಕಪಿಲ್ ಕಪಿಲನ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿಷ್ಣು ವಿಜಯ್ ಅವರ ಸಂಗೀತ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a Viksit Samriddh Bharat. Join Indian Navy.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಹೆಲೋ ಎಫ್ಎಂ ರೇನ್ಬೋ, ನನ್ನ ಭಾವನೆಯನ್ನು ನಾನು ಹಾಡುವುದರ ಮೂಲಕ ಹೊರಗೆ ಹಾಕ್ತೇನೆ. ಎನಿ ಮೂಡ್, ಅ ಸಾಂಗ್ ಫಾರ್ ಎವ್ರಿ ಮೂಡ್ ಅಂತ ಶ್ರುತಿ ಶ್ರೀರಾಮ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಆನಂದ ಕುಲಕರ್ಣಿ, ಸುಲೇಪೇಟ, ಶುಭ ಸಂಜೆ ಮೇಡಮ್. ನಾನು ನನ್ನ ಮನಸ್ಸಿನ ಭಾವನೆ, ಕಷ್ಟ ಇರಲಿ ಸುಖ ಇರಲಿ ಏನೇ ಇರಲಿ, ನನ್ನ ಆಪ್ತ ಮಿತ್ರರ ಜೊತೆಗೆ ನನ್ನ ಮನಸ್ಸಿನ ಭಾವನೆ ವ್ಯಕ್ತಪಡಿಸ್ತೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಪಾರ್ವತಿ ಮೋಹನ್ ಕುಮಾರ್, KHP ಕಾಲೋನಿ ದಾವಣಗೆರೆಯಿಂದ, ನನ್ನ ಭಾವನೆ ಅಥವಾ ನನ್ನ ಕಷ್ಟ ಹೇಳಿಕೊಳ್ಳಬೇಕೆಂದರೆ ನನ್ನ ನೆಚ್ಚಿನ ಗೆಳತಿ, ನನ್ನ ಮಗಳ ಹತ್ತಿರ ಹೇಳಿಕೊಳ್ತೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ, ತಾವರೆಕೆರೆ ಕುಣಿಗಲ್ ತಾಲೂಕು, ಶುಭ ಸಂಜೆಯ ಹಾಡುಗಳು ಮುದ ನೀಡ್ತಾ ಇದ್ದಾವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್, ಮಲ್ಲೇಶ್ವರದಿಂದ, ನಾವು ಒಮ್ಮೆ ಹೇಳುತ್ತೇವೆ, ಕೇಳದಿದ್ದರೆ ಸುಮ್ಮನೆ ಇದ್ದು ಬಿಡುತ್ತೇವೆ, ನಮ್ಮ ಭಾವನೆಯನ್ನು ಇನ್ನೊಬ್ಬರ ಮೇಲೆ ಹೇರಿಕೆ ಮಾಡೋದಿಲ್ಲ, ಶಾಂತವಾಗಿ ತಾಳ್ಮೆಯಿಂದ ಇದ್ದು ಬಿಡುತ್ತೇವೆ, ಕಾಲವೇ ಎಲ್ಲರಿಗೂ ಪಾಠ ಕಲಿಸುತ್ತೆ ಮೇಡಮ್, ಏನು ಆಗಬೇಕೆಂದಿದೆಯೋ ಅದು ಆಗೇ ಆಗುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408090013, 9480901013. ಇದೀಗ ಗೀತೆ ಮರ್ಯಾದೆ ಪ್ರಶ್ನೆ ಚಿತ್ರದಿಂದ ವಾಸುಕಿ ವೈಭವ್, ಶ್ರೀಲಕ್ಷ್ಮಿ ಬೆಳ್ಮನ್ನು ಅವರ ಗಾಯನದಲ್ಲಿ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅರ್ಜುನ್ ರಾಮು ಅವರ ಸಂಗೀತ.

ಸುಧೀಂದ್ರ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜಗವೇ ಒಂದು ರಣರಂಗ, ಹಾಗಾಗಿ ಯಾವ ಸಮಯದಲ್ಲಿ ಹಾಗೆ ನಡೆದುಕೊಳ್ಳಬೇಕು, ಹಾಗೆ ನಡೆದುಕೊಳ್ಳುವುದು ಉತ್ತಮ. ನನ್ನದು ನೇರ ನುಡಿ. ಇದರಿಂದ ನಾನು ಅನೇಕ ಸ್ನೇಹಿತರನ್ನ ಕಳೆದುಕೊಂಡಿದ್ದೀನಿ, ಆದರೆ ಮನಸ್ಸಲ್ಲಿ ಮುಚ್ಚಿಟ್ಟುಕೊಳ್ಳಲು ನನಗೆ ತುಂಬ ಕಷ್ಟ. ಆದಷ್ಟು ನಾನು ಸ್ವಲ್ಪ ಬದಲಾಗಲು ಟ್ರೈ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಸೂಪರ್ ಪ್ರೋಗ್ರಾಮ್ ನೈಸ್ ಸಾಂಗ್ಸ್ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎ ಹರಿಹರನ್ ವಿಜ್ಞಾನ ನಗರದಿಂದ, ನನ್ನ ಸಮಸ್ಯೆಗಳನ್ನು ಹೆಂಡತಿಯೊಂದಿಗೆ ಹಂಚಿಕೊಳ್ಳುತ್ತೇನೆ, ಪಾರದರ್ಶಕ ಜೀವನವೇ ನಿಜವಾದ ಪ್ರೀತಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಬಹಳ ಸುಂದರವಾಗಿದೆ ಈ ಮಾತು. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಪೊನ್ನಿನಿ ಸೆಲ್ವನ್ ಭಾಗ ಎರಡು ಚಿತ್ರದ ಗೀತೆ, ರಕ್ಷಿತಾ ಸುರೇಶ್ ಅವರ ಗಾಯನದಲ್ಲಿ, ಜಯಂತ್ ಕಾಕಿಣಿ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

ಉತ್ತಮ ಸ್ನೇಹಿತರೊಂದಿಗೆ ನಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಪರಿಹಾರ ಪಡೆದುಕೊಂಡು ಜೀವನದಲ್ಲಿ ಆದರ್ಶ ಬದುಕಿನೊಂದಿಗೆ ನಡೆಯಲು ಪ್ರಯತ್ನಿಸುತ್ತೇನೆ. ಇಂತಹ ಸನ್ನಿವೇಶಗಳಿಂದ ನನ್ನ ಬದುಕು ಅನೇಕ ಹೊಸ ತಿರುವುಗಳನ್ನು ಪಡೆದುಕೊಂಡು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ದಾರಿದೀಪವಾಗಿದೆ ಅಂತ ಕೈವಲ್ಯ ಸಾಹಿತಿ ಭೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಭಾವನೆಗಳು ಏನೇ ಇರಲಿ, ಅದನ್ನು ಆರೋಗ್ಯಕರ ರೀತಿಯಲ್ಲಿ ಹೊರಹಾಕುವುದು ಮುಖ್ಯ. ಮೌನ, ಧ್ಯಾನ, ಕಲೆ, ದೈಹಿಕ ಚಟುವಟಿಕೆ, ಬರವಣಿಗೆ ಅಥವಾ ಮಾತಿನ ಮೂಲಕ ಭಾವನೆಗಳು ಮಳೆ ಇದ್ದಂತೆ ಅದನ್ನು ಶಾಂತ ರೀತಿಯಲ್ಲಿ ವ್ಯಕ್ತಪಡಿಸೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಇದೀಗ ಸ್ಟುಡಿಯೋ ಸಮಯ 6:10 ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ, ಎಂವಿ ಸೀತಾರಾಮಯ್ಯ, ಕವಿ, ಸಾಹಿತಿ, ವ್ಯಾಕರಣ, ವಿಶೇಷವಾಗಿ ಹಸ್ತಪ್ರತಿ ಶಾಸ್ತ್ರ ಸಂಶೋಧನೆಯಲ್ಲಿ ಆಸಕ್ತರು. ರಾಘವ ಇವರ ಕಾವ್ಯನಾಮ. ನಿಘಂಟು ರಚನಾ ಸಮಿತಿಯಲ್ಲಿ ಇದ್ದರು, ಅಧ್ಯಾಪಕರಾಗಿದ್ದರು, ಚಿತ್ರಕಲೆಯೂ ಇವರಿಗೆ ಒಲಿದಿತ್ತು. ಎಂವಿ ಸೀತಾರಾಮಯ್ಯ ಅವರು ಕನ್ನಡ ಸಾಹಿತ್ಯ ಪರಂಪರೆಯ ಒಂದು ಅವಲೋಕನ ಮಾಡಿದ್ದಾರೆ, ಕೇಳೋಣ ಎಂವಿ ಸೀತಾರಾಮಯ್ಯ ಅವರ ಧ್ವನಿ.
2: 19ನೇ ಶತಮಾನದವರೆಗಿನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪರಿಶೀಲಿಸಿದರೆ ಸಂಪ್ರದಾಯ ನಿಷ್ಠೆ ಮತ್ತು ಪ್ರಯೋಗಶೀಲಗಳು ಹೋರಾಟ ನಡೆಸಿಕೊಂಡು ಬಂದಿರುವುದು ವ್ಯಕ್ತಪಡುತ್ತದೆ. ಪ್ರಯೋಗ ಪ್ರಯತ್ನಗಳೆಲ್ಲ ಮುಖ್ಯವಾಗಿ ಕಾವ್ಯ ಶರೀರಕ್ಕೆ ಸಂಬಂಧಪಟ್ಟಂತೆ ನಡೆದವೇ ಹೊರತು ಅವು ಕಾವ್ಯದ ಧಾತುವಿಗೆ ಸಾಮಗ್ರಿಯಾದ ಸಾಂಸ್ಕೃತಿಕ ಪರಂಪರೆಯನ್ನು ತಿರಸ್ಕರಿಸಲಿಲ್ಲ. ಪ್ರಾಚೀನ ಕನ್ನಡ ಸಾಹಿತ್ಯದ ಯಾವ ಒಂದು ವಿಭಾಗವನ್ನು ಪರಿಶೀಲಿಸಿದರೂ ಅದು ಚಂಪೂ ಷಟ್ಪದಿ ಮುಂತಾಗಿ ಕಾವ್ಯ ಪ್ರಕಾರದ ದೃಷ್ಟಿಯಿಂದ ಮಾಡಿದ ವಿಭಾಗವಾಗಿರಲಿ, ವೈದಿಕ ಜೈನ ವೀರಶೈವ ವೈಷ್ಣವ ದ್ವೈತ ಅದ್ವೈತ ಮುಂತಾಗಿ ಧರ್ಮ ದರ್ಶನಗಳ ದೃಷ್ಟಿಯಿಂದ ಮಾಡಿದ ವಿಭಾಗವಾಗಲಿ, ಒಂದು ಇನ್ನೊಂದಕ್ಕೆ ಪರಕೀಯ ಎನ್ನುವ ಮಟ್ಟಿಗೆ ಬೇರೆಯಾಗಿ ಕಾಣುವಂತಾಗಲಿಲ್ಲ. ರಸ, ರೀತಿ, ಅಲಂಕಾರ, ಧ್ವನಿ ಮುಂತಾದ ಕಾವ್ಯತತ್ವದ ಪ್ರಮೇಯಗಳು ಎಲ್ಲ ಕವಿಗಳಿಗೂ ಅನುಸರಣೀಯವಾದ ಮಾರ್ಗದರ್ಶಕ ಸೂತ್ರಗಳಾಗಿತ್ತು. ಈ ಕಾರಣಗಳಿಂದ ಪ್ರಾಚೀನ

0: ಸಾಹಿತ್ಯದ ಪ್ರತಿಯೊಂದು ಪ್ರಕಾರವು ಶತಮಾನಗಳ ಲೆಕ್ಕದಲ್ಲಿ ದೀರ್ಘಾಯುಷ್ಯದಿಂದ ಬಾಳಿದವು. ಇದಿಷ್ಟು ಹಿಂದಿನ ಸಾಹಿತ್ಯದ ಮಾತು. ಇಂದಿನ ಸಾಹಿತ್ಯ ಎನ್ನುವಾಗ 20ನೆಯ ಶತಮಾನದ ಆರಂಭದಿಂದ ಮೊದಲಾಗುವ ಹೊಸಗನ್ನಡ ಸಾಹಿತ್ಯ ಎಂದು ಇಟ್ಟುಕೊಳ್ಳಬಹುದೇ ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ವಿಚಾರ ಸೌಕರ್ಯಕ್ಕಾಗಿ ಈ ಹೊಸಗನ್ನಡದ ಯುಗದಲ್ಲಿ ಅರುಣೋದಯ ಕಾಲ, ನವೋದಯ ಸಾಹಿತ್ಯ ಕಾಲ, ನವ್ಯ ಸಾಹಿತ್ಯದ ಕಾಲ ಎಂದು ವಿಂಗಡಿಸಿಕೊಳ್ಳಬಹುದು. ಅರುಣೋದಯ ಕಾಲದಲ್ಲಿ ಪದ್ಯಕಾವ್ಯ ಸಂಪ್ರದಾಯ ಸತ್ವ ಹೊಂದಿ ಅಸ್ತಂಗತವಾಗಿತ್ತು. ಗದ್ಯ ಸಾಹಿತ್ಯದಲ್ಲಿ ಒಂದು ಹೊಸತನ ಮೂಡಿತ್ತು. ಬಿ ವೆಂಕಟಾಚಾರ್ಯ, ಗಳಗನಾಥ, ಕೆರೂರು ವಾಸುದೇವಾಚಾರ್ಯ, ಎಂ ಎಸ್ ಪುಟ್ಟಣ್ಣ ಮುಂತಾದವರು ಸಾಮಾಜಿಕ ಐತಿಹಾಸಿಕ ವಸ್ತುಗಳುಳ್ಳ ಕಾದಂಬರಿಗಳನ್ನು ರಚಿಸಿ ಸಾಹಿತ್ಯಕ್ಕೆ ಹೊಸ ತಿರುವನ್ನು ಕೊಟ್ಟರು. ಇವರು ರಾಮಾಯಣ ಮಹಾಭಾರತ ಪುರಾಣಗಳನ್ನು ವಸ್ತುವಿಗಾಗಿ ಅವಲಂಬಿಸಲಿಲ್ಲ. ಆದರೆ ಅವು ಎತ್ತಿ ಹಿಡಿದಿದ್ದ ಜೀವನ ಮೌಲ್ಯಗಳನ್ನು ತಮ್ಮ ಕೃತಿಗಳಲ್ಲಿ ಹೊಸ ವಿಧಾನದಲ್ಲಿ ಪ್ರತಿಪಾದನೆ ಮಾಡಿದರು. ಈ ಕಾಲದಲ್ಲಿ ಹಳಗನ್ನಡ ಸಾಹಿತ್ಯದಲ್ಲಿ ಆಧುನಿಕ ದೃಷ್ಟಿಯ ಪಾಂಡಿತ್ಯ ಬೆಳೆಯತೊಡಗಿತು. ಈ ಪಾಂಡಿತ್ಯ ಪರಂಪರೆಗೆ ಪಾಶ್ಚಾತ್ಯ ವಿದ್ವಾಂಸರೇ ಮಾರ್ಗದರ್ಶಕರಾಗಿದ್ದರು. ಇದರಿಂದಾಗಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಸಾಹಿತ್ಯದ ಸಂಬಂಧವನ್ನು ಅನೇಕ ಬಗೆಯಲ್ಲಿ ಗುರುತಿಸಬಹುದು. ಹೊಸಗನ್ನಡ ಸಾಹಿತ್ಯದಲ್ಲಿ ಪ್ರಯೋಗ ಮಾಡಿದವರು ಹಳಗನ್ನಡ ಸಾಹಿತ್ಯದ ಸತ್ವವನ್ನು ಮೈಗೂಡಿಸಿಕೊಂಡೇ ಮುಂದುವರಿದರು. ಈ ಪ್ರಯೋಗಗಳ ಫಲಿತಗಳಾದ ಹೊಸ ಸಾಹಿತ್ಯ ಪ್ರಕಾರಗಳು ಕನ್ನಡಕ್ಕೆ ತೀರಾ ಹೊಸವೂ ಆಗಿರಲಿಲ್ಲ. ಕನ್ನಡ ಸಾಹಿತ್ಯದಲ್ಲಿಯೇ ರೂಢವಾಗಿದ್ದ ಸಾಹಿತ್ಯ ಪ್ರಕಾರಗಳು ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಪರಿಷ್ಕೃತ ರೂಪಗಳನ್ನು ಪಡೆದವು. ಆಧುನಿಕ ಕವಿತೆಯ ವಿವಿಧ ಛಂದ ಪ್ರಕಾರಗಳ ವಿನ್ಯಾಸಕ್ಕೆ ಇಂಗ್ಲಿಷ್ ಕವಿಗಳ ಭಾವಗೀತೆಗಳ ಕಟ್ಟಡ ಮಾದರಿಯನ್ನು ಒದಗಿಸಿದರೂ ಮಾತ್ರಾಗಣಗಳ ಇಟ್ಟಿಗೆಗಳೆಲ್ಲ ಷಟ್ಪದಿ ಛಂದಸ್ಸಿನವೇ. ಈ ಕಾಲದ ಗದ್ಯಪದ್ಯ ಕವಿಗಳ ಸುಧಾರಣಾ ದೃಷ್ಟಿ ಕೂಡ ಭಾರತೀಯ ಸಂಸ್ಕೃತಿಯ ಚೌಕಟ್ಟಿನಲ್ಲೇ ವ್ಯವಹರಿಸಿತು. ನವೋದಯ ಸಾಹಿತ್ಯ ಎಂಬ ನಾಮಕರಣವಾದದ್ದು ನವ್ಯ ಕಾವ್ಯ ಎಂಬ ಹೊಸ ಪ್ರಯೋಗ ತಲೆದೋರಿದ ಈಚಿನ ವರ್ಷಗಳಲ್ಲಿ. ಹೀಗೆ ವಿಮರ್ಶೆಯ ಪರಿಭಾಷೆಯ ಅಗತ್ಯಗಳಿಗಾಗಿ ಹೆಸರುಗಳನ್ನು ಟಂಕಿಸುವುದರಲ್ಲಿ ತಪ್ಪೇನಿಲ್ಲ. ಆದರೆ ನವ್ಯ ಕಾವ್ಯ ಮೇಲು, ನವೋದಯ ಕಾವ್ಯ ಕೀಳು ಎನ್ನುವ ದೃಷ್ಟಿ ಮಾತ್ರ ತಪ್ಪು. ಇಂದಿನ ಸಾಹಿತ್ಯದ ಕೆಲವು ಧೋರಣೆಗಳು ನಮಗೆ ತೀರಾ ಪರಕೀಯವಾದವು. ಅನಾಥ ಪ್ರಜ್ಞೆ, ತಬ್ಬಲಿತನದ ಸೋಗು, ಒಂಟಿತನದ ಬೇಸರ ಇವೆಲ್ಲ ಪರಕೀಯ ಧೋರಣೆಗಳ ಅನುಕರಣ. ಒಟ್ಟಿನಲ್ಲಿ ಇಂದಿನ ಸಾಹಿತ್ಯದ ಹೊಸ ಪ್ರಯೋಗಗಳು ಕನ್ನಡ ಸಾಹಿತ್ಯ ಪರಂಪರೆಯ ಜೈವಿಕ ಸತ್ವವನ್ನು ಕೂಡಿಸಿಕೊಂಡಂತೆ ಕಾಣುವುದಿಲ್ಲ. ಕಾಲಪುರುಷ ಇವುಗಳ ಬಗೆಗೆ ಏನು ತೀರ್ಪನ್ನು ಕಾದಿರಿಸಿದ್ದಾನೋ ಹೇಳುವುದು ಕಷ್ಟ. ಆದರೆ ಇಂದಿನ ತರುಣ ಪೀಳಿಗೆಯ ಬರಹಗಾರರ ಕೆಲವು ಪ್ರಯತ್ನಗಳು ಸಾಹಿತ್ಯ ಪರಂಪರೆಯ ಕಡಿದು ಹೋದ ಎಳೆಗಳನ್ನು ಕೂಡಿಸಿಕೊಂಡು ಮುಂದುವರಿಯುವ ಚಿಹ್ನೆಗಳೂ ಕಾಣಿಸುತ್ತಿವೆ. ಇಂದಿನ ಸಾಹಿತ್ಯ ಹೊಸ ದಿಕ್ಕಿನಲ್ಲಿ ಹರಿಯುವುದು ಖಂಡಿತ.
1: ರಾಘವ ಎಂ ವಿ ಸೀತಾರಾಮಯ್ಯ ಅವರ ಧ್ವನಿಯನ್ನು ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
4: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
6: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
7: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
8: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
9: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವದ ಹೊಳೆ.
6: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?

0: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
1: ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ ಮಾತಾಡು.
5: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
6: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
4: ಈ

0: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ನಿಮ್ ಜೊತೆಯಾಗ್ತಾ ಇರೋದು ಈ ಹೊತ್ತಲ್ಲಿ ನಾನು ಮಧು ಚೈತ್ರಾ.

ಜೀವನದಲ್ಲಿ ಒಂದಿಷ್ಟು ಸಿಹಿ ಮತ್ತೆ ಒಂದಿಷ್ಟು ಕಹಿ ಅನ್ನುವಂತಹ ಸತ್ಯಗಳು ಇದ್ದೇ ಇರುತ್ತೆ. ಈ ಎರಡು ಅಂದ್ರೆ ಸಿಹಿ ಕಹಿ ಸತ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳ ತರ ನಮ್ಮ ಮನಸ್ಸಿನ ಪ್ರತಿಬಿಂಬ ಆಗಿರುತ್ತೆ. ಪ್ರೀತಿ, ಸಾಧನೆ ಮತ್ತೆ ಸಂಬಂಧಗಳು ಜೀವನದ ಸಿಹಿ ಸತ್ಯಗಳಾದ್ರೆ, ಅಂದ್ರೆ ಜೀವನದ ಸಂತೋಷದ ಕ್ಷಣಗಳಾದ್ರೆ, ಜವಾಬ್ದಾರಿಗಳು ಮುಗಿದೇನೆ ಇರೋದು, ಎಲ್ಲರನ್ನು ತೃಪ್ತಿಪಡಿಸೋಕೆ ಸಾಧ್ಯ ಆಗದಿರೋದು ಮತ್ತೆ ಬದಲಾವಣೆ ಅನಿವಾರ್ಯ ಅನ್ನೋದು ಜೀವನದ ಕಹಿ ಸತ್ಯಗಳು.

ನಮ್ಮೆಲ್ರಿಗೂ ಸಿಹಿಯಾದ ಸತ್ಯಗಳು ತುಂಬಾ ಹಿತ ಕೊಡುತ್ತೆ. ನಮ್ಮೆಲ್ರಿಗೂ ಆ ಸಿಹಿಯಾದ ಮಾತುಗಳು ಬೇಕು. ಆ ಮಾತುಗಳಿಂದ ನಾವು ನಮ್ಮನ್ನ ಸಮಾಧಾನ ಮಾಡ್ಕೊಳ್ತೀವಿ. ಪ್ರೀತಿ ಸೋತಾಗ, ಕೆಲಸ ಹೋದಾಗ, ಯಾರೋ ವಂಚಿಸಿದಾಗ, ಒಟ್ಟಾರೆಯಾಗಿ ಸೋತ್ ಹೋದಾಗ ನಾವು ಒಂದಿಷ್ಟು ಹಿತ ಕೊಡುವ ಮಾತುಗಳನ್ನ ಓದೋಕೆ ಕೇಳೋಕೆ ಆಸೆ ಪಡ್ತೀವಿ. ಅಲ್ಲಿ ಅವರು ಹೇಳಿದ ಸಮಾಧಾನದ ಮಾತುಗಳು ಕೇಳಿ ಆ ಕ್ಷಣಕ್ಕೆ ನೋವು ಸೋಲು ಮರೆತು ನೆಮ್ಮದಿನ

ಜೀವನದ ಕಹಿ ಸತ್ಯಗಳು ಅಂದ್ರೆ ನಾವು ಎಷ್ಟೇ ಪ್ರಯತ್ನಿಸಿದ್ರೂ ಎಲ್ಲರನ್ನೂ ತೃಪ್ತಿಪಡಿಸೋಕೆ ಸಾಧ್ಯನೇ ಇಲ್ಲ. ಸಮಯ ಮತ್ತೆ ಮನುಷ್ಯರು ಸದಾ ಬದಲಾಗ್ತಾನೆ ಇರ್ತಾರೆ ಅನ್ನೋದು ಜೀವನದ ಕಹಿ ಸತ್ಯ. ಜವಾಬ್ದಾರಿಗಳು ಯಾವತ್ತೂ ಮುಗಿಯೋದಿಲ್ಲ ಅನ್ನೋದು ಕೂಡ ಒಂದು ಕಹಿ ಸತ್ಯವಾದ್ರೆ ಸಾವು ಅನಿವಾರ್ಯ, ಜೀವನ ತಾತ್ಕಾಲಿಕ ಅನ್ನೋದು ಕೂಡ ನಂಬಲೇಬೇಕಾಗಿರುವಂತಹ ಒಂದು ಕಹಿ ಸತ್ಯ.

ಇನ್ನು ಜೀವನದಲ್ಲಿ ಬರೀ ಕಹಿನೇ ಇರುತ್ತಾ? ಖಂಡಿತ ಇಲ್ಲ, ಸಿಹಿ ಕೂಡ ಇರುತ್ತೆ, ಸಿಹಿ ಸತ್ಯಗಳು ಕೂಡ ನಮ್ಮ ಜೀವನದಲ್ಲಿರುತ್ತೆ. ನಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ನಮ್ಮ ಪರಿಶ್ರಮ ಅದರಲ್ಲಿ ಇರಬೇಕು ಅಷ್ಟೆ. ನಿಜವಾದ ಪ್ರೀತಿ ಮತ್ತೆ ಸ್ನೇಹ ಜೀವನವನ್ನ ತುಂಬಾ ಸುಂದರವಾಗಿ

ರಾತ್ರಿ ಕಳೆದು ಹೇಗೆ ಹಗಲು ಬರುತ್ತೋ ಹಾಗೆ ಕಷ್ಟಗಳಾದ್ಮೇಲೆ ಸುಖ ಬಂದೇ ಬರುತ್ತೆ. ಪ್ರತಿದಿನನೂ ಹೊಸ ಕಲಿಕೆ ಮತ್ತೆ ಹೊಸ ಅವಕಾಶಗಳನ್ನ ಕೊಡ್ತಾನೆ ಇರುತ್ತೆ.

ನಾಲಿಗೆಯ ರುಚಿಯ ವಿಷಯಕ್ಕೆ ಬಂದ್ರೆ ಸಿಹಿ, ಹುಳಿ, ಉಪ್ಪು, ಕಹಿ, ಖಾರ, ಈ ಐದು ರುಚಿಗಳನ್ನ ನಾಲಿಗೆ ಹೇಗೆ ಗುರುತಿಸುತ್ತೋ ಹಾಗೆ ಜೀವನವನ್ನ ಸಮತೋಲನದಿಂದ ಸ್ವೀಕರಿಸೋದು, ಸಿಹಿ ಕಹಿ ಎರಡನ್ನೂ ಸಮಾನವಾಗಿ ನೋಡೋದು ಜೀವನದ ಸೌಂದರ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನಮಂಡಲದಲ್ಲಿ ಕಾಗದರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಜರುಗಲಿದೆ. ಸಮಾರಂಭದಲ್ಲಿ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಭವನದಲ್ಲಿ ಭರದ ಸಿದ್ದತೆ ನಡೆಯುತ್ತಿದ್ದರೆ, ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರ ಜೊತೆ ಸಮಾಲೋಚನೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನವದೆಹಲಿಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷದ ಹಿರಿಯ ನಾಯಕರನ್ನು ಒಳಗೊಂಡಂತಹ ಸರಣಿ ಸಭೆಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಂದು ರಾತ್ರಿಯ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ. ನಾಳೆ ಮೊದಲ ಹಂತದಲ್ಲಿ 10ರಿಂದ 12 ಹಿರಿಯ ನಾಯಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಈಗಾಗಲೇ ತಮ್ಮ ಶಿಫಾರಸುಗಳನ್ನು

0: ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದಾರೆ. ವರಿಷ್ಠರು ಪಟ್ಟಿಗಳನ್ನು ಪರಿಶೀಲಿಸಿ ಸಚಿವರ ಹೆಸರುಗಳನ್ನು ಅಂತಿಮಗೊಳಿಸಲಿದ್ದಾರೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶ ಇರುವುದಿಲ್ಲ. ಈ ನಡುವೆ ಲೋಕಭವನದ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಿದ್ಧತೆಗಳನ್ನು ರಾಜ್ಯಪಾಲ ತಾವಚಂದ್ ಗೆಹ್ಲೋಟ್ ಖುದ್ದು ಪರಿಶೀಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪಾಸ್ಗಳನ್ನು ಹೊಂದಿರುವವರಿಗೆ ಮಾತ್ರ ಲೋಕಭವನದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ವಿಧಾನಮಂಡಲದ ವಿವಿಧ ಪ್ರಕ್ರಿಯೆಗಳಿಗೆ ಕಾಗದರಹಿತ ವ್ಯವಸ್ಥೆ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿ ವಿಧಾನಮಂಡಲದ ಪ್ರಕ್ರಿಯೆಗಳ ಡಿಜಿಟಲೀಕರಣ ಕೈಗೊಳ್ಳುವ ಕುರಿತು ಸಂಪತ್ತು ಹಾಗೂ ಕರ್ನಾಟಕ ವಿಧಾನಮಂಡಲಗಳ ಸಚಿವಾಲಯಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದು 6 ತಿಂಗಳ ಒಳಗೆ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿದರೆ ಅನುಷ್ಠಾನದ 60% ಪಾಲನ್ನು ಕೇಂದ್ರ ಸರ್ಕಾರ ನೀಡಲಿದೆ. ವಿಧಾನಸಭೆಯ ಡಿಜಿಟಲೀಕರಣಕ್ಕೆ 72 ಕೋಟಿ ರೂಪಾಯಿ ಹಾಗೂ ವಿಧಾನ ಪರಿಷತ್ತಿನ ಡಿಜಿಟಲೀಕರಣಕ್ಕೆ 52 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೀಕರಣದಿಂದ ವಿಧಾನಮಂಡಲದ ಕಲಾಪಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಉತ್ತರಗಳು, ಬಜೆಟ್ ಪ್ರತಿಗಳು, ಮಸೂದೆಗಳ ಪ್ರತಿ, ಮುದ್ರಣ ಸಾಗಾಟ ಮತ್ತು ಅದಕ್ಕೆ ಬಳಸುವ ಕಾಗದದ ವೆಚ್ಚ ಉಳಿಕೆಯಾಗಲಿದೆ ಎಂದು ಯುಟಿ ಖಾದರ್ ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ನಿರ್ಧಾರ ರದ್ದುಗೊಳಿಸಲು ಸೂಚನೆ ನೀಡಬೇಕು ಎಂದು ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಇಂದು ಮನವಿ ಮಾಡಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದೆ. ಪ್ರಕರಣ ಹಿಂಪಡೆದ ನಿರ್ಣಯ ರದ್ದುಗೊಳಿಸಲು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಗಲಭೆ ವೇಳೆ ಪೊಲೀಸರು ಹಾಗೂ ಜಿಲ್ಲಾಧಿಕಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಹೀಗಿದ್ದರೂ ಮತ ಬ್ಯಾಂಕಿಗಾಗಿ ಕಾಂಗ್ರೆಸ್ ಸರ್ಕಾರ ಪ್ರಕರಣ ಹಿಂಪಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025ನೇ ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ. ಇನ್ನು ಹವಾವರ್ತಮಾನ. ಗುರುವಾರದ ವೇಳೆಗೆ ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವೆಡೆ ಇಂದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು ಭಾಗದಲ್ಲಿ ಕಳೆದ 4 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ನಗರ, ಲಕ್ಯ, ಸಖರಾಯಪಟ್ಟಣ, ಆಲ್ಡೂರು, ವಸ್ತಾರೆ, ಮಲ್ಲಂದೂರು, ಶೃಂಗೇರಿ, ಕಳಸ ಸೇರಿ ಹಲವೆಡೆ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಉರುಳಿ ಬಿದ್ದಿದ್ದು ದುರಸ್ತಿ ಕಾರ್ಯ ಜರುಗುತ್ತಿದೆ. ಮಳೆಯ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಮಳೆಯಿಂದ ಉಂಟಾಗುವ ಅಪಾಯ ಹಾನಿ ತಡೆಗಟ್ಟಲು ತುರ್ತು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ

ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ನಡೆಸಿದೆ. ತಹಸೀಲ್ದಾರ್ ಹಂತದಲ್ಲಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ತುರ್ತು ಪರಿಹಾರ ಕ್ರಮಗಳಿಗಾಗಿ ಒಟ್ಟು 3,25,00,000 ರೂಪಾಯಿ ಲಭ್ಯವಿದ್ದು, ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಇದೇ 4ರಿಂದ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಿದ್ಧವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮಂಗಳೂರಿಗೆ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಿಗೆ ಎಂಜಿನಿಯರ್ಗಳನ್ನು, 223 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒಗಳು, 13 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯಾಧಿಕಾರಿಗಳನ್ನು ಇನ್ಸಿಡೆಂಟ್ ಕಮಾಂಡರ್ಗಳಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಆರೋಗ್ಯ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಂದು ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಮೂಲಕ ಹಾದು ಹೋಗುವ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವಾಲಯದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ ಬಳಿಕ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಯಾವುದೇ ಅರ್ಹ ನಾಗರಿಕರನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮಳೆಗಾಲದಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಡೆಂಘಿ, ಚಿಕುನ್ಗುನ್ಯಾ, ಮಲೇರಿಯಾ ಮತ್ತು ಆನೆಕಾಲು ರೋಗಗಳ ವಿರುದ್ಧ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಪ್ರಮಾಣ ವಚನ. ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ. ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನ ಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ. ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 6:51. ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಮೊದಲಿಗೆ ಗೀತೆ ನಿಮಗಾಗಿ ಚಕ್ರವರ್ತಿ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬೆಲ್ಲು, ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 7 ಗಂಟೆ. ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಈ ಹೊತ್ತು ಬೀಯಿಂಗ್ ಇನ್ ದ ಮೂಮೆಂಟ್ ಅಥವಾ ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು, ಈ ಕ್ಷಣದಲ್ಲಿ ಜೀವಿಸುವುದು, ಅಥವಾ ಇದಕ್ಕೆ ಮೈಂಡ್ಫುಲ್ನೆಸ್ ಅಂತ ಏನು ಕರೀತಾರೆ, ಇದರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಅಥವಾ ಅನುಭವ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇದೀಗ ಗೀತೆ ಸಂಜು ವೆಟ್ಸ್ ಗೀತಾ 2 ಚಿತ್ರದಿಂದ, ಸಂಗೀತ ರವೀಂದ್ರನಾಥ್ ಅವರ, ಗಾಯನದಲ್ಲಿ ಕವಿರಾಜ್ ಅವರ, ಸಾಹಿತ್ಯ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದೀಗಾಗೀತೆ ಮಳೆಯಲಿ ಜೊತೆಯಲಿ ಚಿತ್ರದಿಂದ ಸೋನು ನಿಗಮ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬೀಯಿಂಗ್ ಇನ್ ದ ಮೊಮೆಂಟ್ ಅಥವಾ ಪ್ರಸ್ತುತ ಕ್ಷಣದಲ್ಲಿ ಬದುಕುವುದರ ಕುರಿತಾದ ಮಾತುಕತೆ. ಬೀಯಿಂಗ್ ಇನ್ ದ ಮೊಮೆಂಟ್ ಎನ್ನುವುದನ್ನು ಕನ್ನಡದಲ್ಲಿ ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು ಅಥವಾ ಈ ಕ್ಷಣದಲ್ಲಿ ಜೀವಿಸುವುದು ಅಂತ ಹೇಳಬಹುದು. ಕಣ್ಣ

ಏನಿದೆಯೋ ಅದರ ಕಡೆ ಸಂಪೂರ್ಣ ಗಮನ ಕೊಡುವುದು, ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು, ಮೈಂಡ್ಫುಲ್ನೆಸ್ ಅಂದರೆ ಪಂಚೇಂದ್ರಿಯಗಳ ಕಡೆ ಗಮನ ಕೊಡುವುದು, ನಾವಿರುವ ಜಾಗದಲ್ಲಿ ನಮ್ಮ ಇಂದ್ರಿಯಗಳನ್ನು ಜಾಗೃತಗೊಳಿಸುವುದು, ಸುತ್ತಮುತ್ತಲಿನ ವಸ್ತುಗಳನ್ನು ಗಮನಿಸುವುದು, ನಮ್ಮ ಕೈಗಳು ಮುಟ್ಟುತ್ತಿರುವ ಜಾಗ ಅಥವಾ ಗಾಳಿ ನಮ್ಮ ಚರ್ಮಕ್ಕೆ ತಾಗುತ್ತಿರುವುದನ್ನು ಅನುಭವಿಸುವುದು, ಸುತ್ತಮುತ್ತ ಬರುವ ಶಬ್ದಗಳನ್ನು, ಹಕ್ಕಿಗಳ ಧ್ವನಿ, ವಾಹನಗಳ ಶಬ್ದ ಅಥವಾ ಫ್ಯಾನ್ನ ಗಾಳಿ ಇದನ್ನು ಆಲಿಸುವುದು. ಇದೀಗ ಮುಂದಿನ ಗೀತೆ ಮೈನಾ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ.

ಮೊಗ್ಗಿನಮ್ಮನ ಸುಚಿತ್ರದ ಗೀತೆಯನ್ನ ಕೇಳಿದ್ರಿ. ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ. ಈ ಹೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಬೀಯಿಂಗ್ ಇನ್ ದ ಮೂಮೆಂಟ್ ಅಥವಾ ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು, ಈ ಕ್ಷಣದಲ್ಲಿ ಜೀವಿಸುವುದರ ಕುರಿತಾಗಿ ಮಾತುಕತೆ ನಡೀತಾ ಇತ್ತು. ಮೈಂಡ್ಫುಲ್ನೆಸ್, ಇದಕ್ಕೆ ಉಸಿರಾಟದ ಕಡೆ ಗಮನ ನೀಡುವುದು. ಮನಸ್ಸು ಎಲ್ಲೆಲ್ಲೋ ಅಲಿಯುತ್ತಾ ಇರುವಾಗ ಒಂದು ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟವನ್ನು ಗಮನಿಸಿದರೆ ಮನಸ್ಸು ತಕ್ಷಣ ಪ್ರಸ್ತುತ ಕ್ಷಣಕ್ಕೆ ಮರಳುತ್ತೆ. ಜೊತೆಗೆ ಊಟ ಮಾಡುವಾಗ ಆಹಾರದ ರುಚಿಯನ್ನಷ್ಟೇ ಸವಿರಿ. ಯಾರಾದರೂ ಮಾತಾಡುವಾಗ ಬೇರೆ ಯೋಚನೆ ಮಾಡದೆ ಅವರ ಮಾತನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿ. ಮನಸ್ಸಿನಲ್ಲಿ ಆಲೋಚನೆಗಳು ಬರುವುದು ಸಹಜ, ಅವುಗಳನ್ನು ತಡೆಯಲು ಹೋಗಬೇಡಿ. ನದಿಯಲ್ಲಿ ತೇಲಿ ಹೋಗುವ ಎಲೆಯಂತೆ ಆಲೋಚನೆಗಳು ಬಂದು ಹೋಗಲಿ, ಆದರೆ ನೀವು ಅವುಗಳ ಹಿಂದೆ ಓಡಬೇಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ, ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ ಎಂದು ಭಾರತ ಪ್ರತಿಪಾದಿಸಿದೆ. ಗಡಿ ವಿಷಯಗಳ ಎಲ್ಲ ಅಂಶಗಳನ್ನು ನಿಭಾಯಿಸಲು ಸ್ಥಾಪಿತ ದ್ವಿಪಕ್ಷೀಯ ಕಾರ್ಯವಿಧಾನಗಳು ಇವೆ. ಭಾರತ ನೇಪಾಳ ಗಡಿಯ ಸುಮಾರು 98% ಭಾಗವನ್ನು ಗುರುತಿಸಲಾಗಿದ್ದರೂ ಕೆಲವು ಬಗೆಹರಿದ ಭಾಗಗಳು ಇವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪಾಕಿಸ್ತಾನ ಐರೋಪ್ಯ ಒಕ್ಕೂಟದ ಜಂಟಿ ಹೇಳಿಕೆಯಲ್ಲಿ ಮಾಡಲಾದ ಅನಗತ್ಯ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿವೆ. ಅಂತಹ ವಿಷಯಗಳಲ್ಲಿ ಯಾವುದೇ ಹಕ್ಕು ಇಲ್ಲದವರು ಯಾವುದೇ ಹೇಳಿಕೆ ನೀಡುವುದನ್ನು ತಡೆಯಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಲ್ಕಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟ್ರೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಲ್ಕಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್

0: ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷ ಶಿಪೋ ಕೋಸಾ ಪೌಲಸ್ ಮಾಷಾ ತಿಲೆ ಅವರು ಇಂದು ನವದೆಹಲಿಯಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತಹ ಉನ್ನತ ಮಟ್ಟದ ನಿಯೋಗ ಆಗಮಿಸಿತ್ತು. ಉಭಯ ನಾಯಕರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನ ಬಲಪಡಿಸುವ ಕುರಿತು ಚರ್ಚೆಯನ್ನು ನಡೆಸಿದರು. ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಸಹಕಾರ, ಕೌಶಲ್ಯಾಭಿವೃದ್ಧಿ ಮತ್ತು ಉಭಯ ದೇಶಗಳ ಜನರ ನಡುವಿನ ಸಂಬಂಧವನ್ನು ವೃದ್ಧಿಸುವ ಬಗ್ಗೆ ಗಮನಹರಿಸಲಾಯಿತು. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸುವ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ತಮಿಳುನಾಡು ಮತ್ತು ಕೇರಳ ವ್ಯಾಪ್ತಿಯ ಅಗಸ್ತ್ಯ ಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂಕೋರ್ಟ್ ಕಾಲಮಿತಿಯ ಒಳಗೆ ತೆರವು ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಿದೆ. ಈ ಕುರಿತು ಆದ್ಯತೆಯ ಮೇರೆಗೆ ಸಮಗ್ರ ಯೋಜನೆಯನ್ನು ಸಿದ್ದಪಡಿಸಿ ಅನುಷ್ಠಾನಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಉಭಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಅಲ್ಲದೆ ಒತ್ತುವರಿದಾರರೆಂದು ಗುರುತಿಸಲಾದಂತಹ 118 ಹಾಲಿ ಮತ್ತು ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಶಿಸ್ತು ಹಾಗೂ ಕಾನೂನು ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ದಶಕಗಳಿಂದ ಒತ್ತುವರಿ ಮುಂದುವರೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಆ ಪ್ರದೇಶದ ಪರಿಸರ ಮರುಸ್ಥಾಪನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಹಾಗೂ ಜರ್ಮನಿಯ ಥುರಿಂಗಿಯಾ ಪ್ರಾಂತ್ಯದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ಅವರು ನವದೆಹಲಿಯಲ್ಲಿ ಇಂದು ಕ್ವಾಂಟಮ್ ಸಂವಹನ, ಫೋಟೋನಿಕ್ಸ್ ಮತ್ತು ಉದ್ಯಮ ಆಧಾರಿತ ಡೀಪ್ಟೆಕ್ ಸಹಭಾಗಿತ್ವದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಜಿತೇಂದ್ರ ಸಿಂಗ್, ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟ್ರೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಜರ್ಮನಿ ದೇಶಗಳು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾದ ಪಾಲುದಾರಿಕೆಯನ್ನು ಹೊಂದಿವೆ. ಉಭಯ ರಾಷ್ಟಗಳ ನಡುವಿನ ವೈಜ್ಞಾನಿಕ ಸಹಯೋಗದ ದ್ವಿಪಕ್ಷೀಯ ಬಾಂಧವ್ಯದ ಪ್ರಬಲ ಸ್ತಂಭಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸಂಶೋಧನೆ, ನಾವೀನ್ಯತೆ ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ಮುಂಚೂಣಿ ಕ್ಷೇತ್ರಗಳಲ್ಲಿ ನೂತನ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ 5 ಪ್ರಮುಖ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಈ ತಿಂಗಳ 15 ವಿಸ್ತರಿಸಿದೆ. ಆರೋಪಿಗಳ ಬಂಧನ ಅವಧಿ ವಿಸ್ತರಿಸುವಂತೆ ತನಿಖಾ ಸಂಸ್ಥೆ ಸಿಬಿಐ ಸಲ್ಲಿಸಿದಂತಹ ಮನವಿಯನ್ನು ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ 2 ಬೌದ್ಧಶಾಸ್ತ್ರ ಉಪನ್ಯಾಸಕರು ಹಾಗೂ ಒಬ್ಬ ವೈದ್ಯರನ್ನು 14 ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಬಿಐ ಇದುವರೆಗೆ ಒಟ್ಟು 13 ಮಂದಿಯನ್ನು ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ May 3 ನಡೆದಿದಂತಹ ನೀಟ್ ಪರೀಕ್ಷೆಯನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ರದ್ದುಪಡಿಸಿದ್ದು ಬರುವ June 21 ಮರುಪರೀಕ್ಷೆ ನಡೆಯಲಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯುಮಿನ್ ಆಂಗ್ ಹ್ಯಾಂಗ್ ಅವರು ತಮ್ಮ 4 ಭಾರತ ಪ್ರವಾಸದ ಅಂಗವಾಗಿ ಇಂದು ಮುಂಬೈಗೆ ಆಗಮಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ವಿವಿಧ ಉದ್ಯಮ ಮತ್ತು ವಾಣಿಜ್ಯ ರಂಗದ ಸಂವಾದಗಳಲ್ಲಿ ಭಾಗಿಯಾಗಿದ್ದರು. ಇಂದು ಲೋಕಭವನದಲ್ಲಿ ಅವರ ಗೌರವಾರ್ಥವಾಗಿ ಆಯೋಜನೆ ಮಾಡಲಾದಂತಹ ವಿಶೇಷ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಸ್ಥಿತರಿರಲಿದ್ದಾರೆ. ಕೇರಳ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾಂಗ್ರೆಸ್ ನಾಯಕಿ ಶಾನಿಮೋಲ್ ಉಸ್ಮಾನ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅವರು 99 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು. ಇವರ ವಿರುದ್ಧ ಸ್ಪರ್ಧಿಸಿದ್ದಂತಹ ವಿರೋಧ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮೊಯ್ಸಿನ್ 34 ಮತಗಳನ್ನು ಪಡೆದರು. ಬಿಜೆಪಿಯ 3 ಶಾಸಕರು

ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರು. ಇಂಗ್ಲೆಂಡ್ನ ಟೌನ್ಟೌನ್ನ ಕೂಪರ್ ಅಸೋಸಿಯೇಟ್ಸ್ ಕೌಂಟಿ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು ಮೂರನೇ ಮತ್ತು ಅಂತಿಮ ಟಿ20 ಅಂತಾರಾಷ್ಟ್ರೀಯ ಪಂದ್ಯ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಪ್ರಸ್ತುತ ಎರಡು ತಂಡಗಳು 1-1 ಅಂತರದಿಂದ ಸಮಬಲವನ್ನು ಹೊಂದಿವೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಚಾಲಿತ ಹೆದ್ದಾರಿಗಳ ಅಭಿವೃದ್ಧಿಯ ಮೂಲಕ ಭಾರತ ಸ್ಮಾರ್ಟ್ ಸಂಪರ್ಕಿಸ ಮತ್ತು ಸುಸ್ಥಿರ ಚಲನಶೀಲತೆಯ ನೂತನ ಯುಗದತ್ತ ಸಾಗುತ್ತಿದೆ ಎಂದು ವಿದ್ಯುತ್ ವಾಹನಗಳ ರಾಷ್ಟೀಯ ಹೆದ್ದಾರಿಗಳ ನಿರ್ದೇಶಕ ಅಭಿಜಿತ್ ಸಿನ್ಹಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ವಿದ್ಯುತ್ ಚಲನಶೀಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಚಲನಶೀಲತೆಯ ಸುಲಭತೆ, ರಸ್ತೆ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. NHEV 2018-19 ದೇಶದ ಮಾದರಿ ವಿದ್ಯುತ್ ಹೆದ್ದಾರಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಸ್ತಾವಿತ ಹೆದ್ದಾರಿ ಪರಿಸರ ವ್ಯವಸ್ಥೆಯು ಸುರಕ್ಷಿತ, ಹೆಚ್ಚು ಪರಿಣಾಮಕಾರಿ ಮತ್ತು ತಂತ್ರಜ್ಞಾನ ಚಾಲಿತ ಸಾರಿಗೆ ಜಾಲಗಳನ್ನು ರಚಿಸಲು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ತುರ್ತು ಪ್ರಕ್ರಿಯೆ ಕಾರ್ಯವಿಧಾನಗಳನ್ನು ಸಂಯೋಜಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ.
1: ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಒಲವಿನ ಆಲಾಪ, ಪ್ರೀತಿಯ ಮಾತುಗಳು, ಪ್ರೀತಿಯ ಹಾಡುಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರಾ.

ಬದುಕು ಅನ್ನೋದು ನದಿ ಹಾಗೆ ಕೊನೆ ಇಲ್ಲದ ಪಯಣ. ಯಾವುದು ನಮ್ಮ ಜೊತೆ ಉಳಿಯಲ್ಲ, ಉಳಿಯೋದು ಒಂದೇ, ಹೃದಯಕ್ಕೆ ತಟ್ಟಿದ ನೆನಪು ಮಾತ್ರ. ಕೆಲವು ಸಲ ಪ್ರೀತಿಯಲ್ಲಿ ಸೋತಾಗ ಛೆ ಇಂಥ ಪ್ರೀತಿ ಪ್ರೇಮ ಎಲ್ಲ ನಮ್ಗಾಗ್ಬರಲ್ಲ ಅನ್ಕೊಳ್ತೀವಿ. ಆದ್ರೆ ನಿಷ್ಕಲ್ಮಶ ಹೃದಯದ ಒಂದಿಷ್ಟು ಅರಿವು ತಿಳಿವಳಿಕೆ ಇರುವಂತಹ ಪ್ರೀತಿ ಅಥವಾ ಪ್ರೇಮ ನಿಜಕ್ಕೂ ದೀರ್ಘಕಾಲದಲ್ಲಿ ಉಳಿಯುವಂಥದ್ದು.

ಪಡೆಯೋದು ಪ್ರತಿಯೊಬ್ಬರ ಅದೃಷ್ಟದಲ್ಲಿ ಇರೋದಿಲ್ಲ. ಪ್ರೀತಿಸಿದವರೆಲ್ಲರೂ ಒಂದಾಗಲ್ಲ, ಯಾವುದಾದ್ರೂ ಕಾರಣದಿಂದ ಬೇರೆ ಆಗ್ತಾರೆ. ಪ್ರೀತಿ ಒಂದು ಸುಂದರವಾದ ಭಾವನೆ, ಆದರೆ ಪ್ರೀತಿಯಿಂದ ದೂರ ಹೋಗೋ ಕೆಲವರು ಕೂಡ ಇರ್ತಾರೆ. ಸಾಕಷ್ಟು ಬಾರಿ ಪ್ರೀತಿನೇ ನಮಗೆ ಎದುರಾಗುತ್ತೆ, ಆದರೂ ನಾವು ಅದರಿಂದ ದೂರ ಹೋಗ್ತೀವಿ. ಕೆಲವರಂತೂ ಈ ಪ್ರೀತಿ ಭಾವನೆಯಿಂದ ಸಿಕ್ಕಾಪಟ್ಟೆ ಭಯಪಡಕ್ಕೆ ಶುರು ಮಾಡ್ತಾರೆ. ಇದರ ಹಿಂದೆ ಅವರ ಹಿಂದಿನ ಅಥವಾ ಕೆಲವು ಕಹಿ ಅನುಭವಗಳು ಇರಬಹುದು.

ಕೆಲವರು ಹಿಂದೆ ಪ್ರೀತಿಯಲ್ಲಿ ಬಿದ್ದಿರ್ತಾರೆ, ಆದರೆ ಅದರ ಕಹಿ ಅನುಭವದಿಂದ ಅವರ ಹಿಂದಿನದನ್ನ ಸುಲಭವಾಗಿ ಮರೆಯಕ್ಕೆ ಸಾಧ್ಯ ಇಲ್ಲ. ಅಂಥವರು ಹೊಸ ಸಂಬಂಧಗಳಿಗೆ ಗಂಟು ಬೀಳೋಕೆ ಹೆದರ್ತಾರೆ. ಯಾರ್ದೋ ಮನಸ್ಸಲ್ಲಿ ಎಲ್ಲೋ ಹಳೆ ಸಂಬಂಧದ ಕಹಿ ನೆನಪು ಹಾಗೆ ಉಳಿದಿರುತ್ತೆ. ಅಂಥವರ ಮನಸ್ಸಲ್ಲಿ ನಾವು ಮತ್ತೆ ಸಂಬಂಧದಲ್ಲಿ ಇದ್ರೆ ಸಂಬಂಧ ಮತ್ತೆ ಮುರಿದು ಬೀಳುತ್ತೇನೋ ಅನ್ನೋ ಭಯ ಇರುತ್ತೆ. ಹಾಗಾಗಿ ಪ್ರೀತಿಯ ವಿಷಯದಿಂದ ದೂರನೇ ಉಳಿತಾರೆ.

ಇನ್ನು ಪ್ರೀತಿಯಲ್ಲಿ ಗೊಂದಲ ಕೂಡ ಸಾಕಷ್ಟು ಜನಕ್ಕಿರುತ್ತೆ. ಕೆಲವರಿಗೆ ಪ್ರೀತಿ ಅಂದ್ರೆ ಇಷ್ಟ ಇರುತ್ತೆ, ಆದ್ರೆ ಸಂಬಂಧವನ್ನ ಮುಂದಕ್ಕೆ ಕೊಂಡೊಯ್ಯೋ ಬಗ್ಗೆ ಗೊಂದಲದಲ್ಲಿರ್ತಾರೆ. ಆ ಸಂಬಂಧ ಯಶಸ್ವಿಯಾಗತ್ತೋ ಇಲ್ವೋ, ಮುಂದಿನ ಜೀವನಕ್ಕೆ ಈ ಸಂಬಂಧ ಒಳ್ಳೇದು ಅಲ್ವೋ ಅನ್ನೋ ಬಗ್ಗೆ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಾಧ್ಯವಾಗದೆ ಗೊಂದಲದಲ್ಲಿರ್ತಾರೆ. ಅವ್ರು ಯಾವುದೇ ತರದ ಒಂದು ದೃಢ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರನೇ ಒಂದೇ ಸಲ ಸಂಬಂಧಕ್ಕೆ ಒಪ್ಪಿಗೆಯನ್ನ ಕೊಡದೆ ಕಾಲಾವಕಾಶನ ತಗೊಂಡು ಹೊಸ ಸಂಬಂಧದಿಂದ ನಮಗೆ ಬೇಕಾದದನ್ನ ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದು.

ಕೆಲವರು ಅವರ ಹೊಸ ಸಂಬಂಧದಲ್ಲಿ ಹಳೆಯ ಗೆಳೆಯ ಅಥವಾ ಗೆಳತಿಗಾಗಿ ಹುಡುಕ್ತಾ ಇರ್ತಾರೆ, ಅಥವಾ ಹಳೆಯ ಗೆಳೆಯ ಗೆಳತಿಯ ಗುಣಗಳನ್ನೇ ಹುಡುಕ್ತಾ ಇರ್ತಾರೆ. ಆದ್ರೆ ಇದು ಪ್ರೀತಿಯ ವಿಷಯದಲ್ಲಿ ಹಾನಿಕಾರಕ. ಹಾಗಿದ್ರೆ ಅವರು ಯಾವತ್ತೂ ಅವರ ಹಳೆಯ ಪ್ರೀತಿಯಿಂದ ಹೊರಬರಕ್ಕೆ ಸಾಧ್ಯ ಇಲ್ಲ. ಜೀವನವಿಡೀ ಹಳೆ ಪ್ರೇಮಿಯ ಗುಂಗಲ್ಲೇ ಇರ್ತಾರೆ. ಕೆಲವರಿಗೆ ಬೇರೆಯವರಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ತಪ್ಪನ್ನು ಹುಡುಕೋ ಚಾಳಿ ಇರುತ್ತೆ. ಅಂಥವರು ಪ್ರೀತಿಯನ್ನ ಬಯಸಿದ್ರು ಪ್ರೀತಿ ಅವರ ಹತ್ರ ಕೂಡ ಸುಳಿಯಲ್ಲ. ಪ್ರೀತಿಯಲ್ಲಿ ಬರೀ ತಪ್ಪುಗಳನ್ನೇ ಹುಡುಕೋರು ಯಾವತ್ತೂ ಪ್ರೀತಿಸೋಕೆ ಸಾಧ್ಯನೇ ಇಲ್ಲ. ಇನ್ನೂ ಒಂದಷ್ಟು ಜನಕ್ಕೆ ಪ್ರೀತಿಯಲ್ಲಿ ಕಮಿಟ್ಮೆಂಟ್ನ ಭಯ ಇರುತ್ತೆ. ಅಂಥ ಜನರು ಪ್ರೀತಿಯಲ್ಲಿದ್ರು ಕಮಿಟ್ಮೆಂಟ್ಗೋಸ್ಕರ ಪ್ರೀತಿಯಲ್ಲಿ ಮುಂದುವರಿಯೋಕೆ ಬಯಸಲ್ಲ. ಜೀವನ ಪರ್ಯಂತ ಅವನೊಂದಿಗೆ ಅಥವಾ ಅವಳೊಂದಿಗೆ ಬದುಕಬೇಕಾ ಬಾಳ್ಬೇಕಾ, ಮದುವೆ ಆದ್ಮೇಲೆ ಅದಾದ್ಮೇಲಿನ ಜವಾಬ್ದಾರಿಗಳ ಬಗ್ಗೆ ಹೆದರ್ತಾರೆ, ಅಥವಾ ಮದುವೆಯ ಮುಂಚಿನ ಕೆಲವು ಜವಾಬ್ದಾರಿಗಳಿಂದಾಗಿ ಜನ ನಂತರದ ಪ್ರೀತಿ ಮುಂದುವರಿಸೋಕೆ ಹೆದರ್ತಾರೆ. ಪ್ರೀತಿಯಿಂದ ದೂರ ಕೂಡ

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 9:16. ಇದು ಸುಕೂನ್ ಕೆ ಪಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ. ಇಂದು June 2 ಬೆಳ್ಳಿ ಪರದೆಯ ಮೇಲೆ ಕವಿತೆ ಬರೆಯುವ ಕಲೆಗಾರ, ಮೌನಕ್ಕೂ ಮಾತು ಕೊಡುವ ಮಾಂತ್ರಿಕ ದಿ ಲೆಜೆಂಡ್ ಮಣಿರತ್ನಂ ಅವರ ಹುಟ್ಟುಹಬ್ಬ. ರೋಜಾದ ದೇಶಭಕ್ತಿಯಿಂದ ಹಿಡಿದು ದಿಲ್ ಸೇ ಪ್ರೇಮದ ತಲ್ಲಣದವರೆಗೆ, ಬಾಂಬೆಯ ಭಾವನಾತ್ಮಕ ಜಗತ್ತಿನಿಂದ ಹಿಡಿದು ಇತ್ತೀಚಿನ ಪೊನ್ನಿನಿ ಸೆಲ್ವನ್ ಸಾಮ್ರಾಜ್ಯದವರೆಗೆ ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ಮಾಸ್ಟರ್ ಡೈರೆಕ್ಟರ್ ಇವರು. ಚಿತ್ರರಂಗದ ದೃಶ್ಯ ವೈಭವವನ್ನು ಬದಲಾಯಿಸಿದ ಈ ಮಹಾನ್ ನಿರ್ದೇಶಕನಿಗೆ ನಮ್ಮ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.

ರೋಜಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹರಿಹರನ್ ಅವರ ಗಾಯನದಲ್ಲಿ ಪಿಕೆ ಮಿಶ್ರಾ ಅವರ ಸಾಹಿತ್ಯ, ಎಆರ್ ರೆಹಮಾನ್ ಅವರ ಸಂಗೀತ. ರೋಜಾ ಮೂಲತಃ ತಮಿಳು ಸಿನಿಮಾ, ಆದರೂ ಇದು ಹಿಂದಿಗೆ ಡಬ್ ಆಗಿ ಇಡೀ ಉತ್ತರ ಭಾರತದಲ್ಲಿ ಧೂಳೆಬ್ಬಿಸಿತು ಅಂತ ಹೇಳಿದರೆ ತಪ್ಪಾಗಲ್ಲ. ಈ ಸಿನಿಮಾದ ಹಾಡುಗಳು ಇಂದಿಗೂ ಎವರ್ಗ್ರೀನ್. ಇದು ಮ್ಯೂಸಿಕ್ ಮಾಂತ್ರಿಕ ಎಆರ್ ರೆಹಮಾನ್ ಅವರ ಮೊದಲ ಸಿನಿಮಾ. ಮಣಿರತ್ನಂ ಅವರು ರೆಹಮಾನ್ ಅವರಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿ ಕೇವಲ 25,000 ಸಂಭಾವನೆ ನೀಡಿ ಈ ಸಿನಿಮಾಗೆ ಸೈನ್ ಮಾಡಿಸಿದ್ರಂತೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ತನ್ನ ಚೊಚ್ಚಲ ಸಿನಿಮಾಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಷ್ಟ್ರ ಪ್ರಶಸ್ತಿ ಪಡೆದ ಸಾಧನೆ ಮಾಡಿದ್ದು ಇದೇ ರೆಹಮಾನ್ ಅವರು. ಅದು ಮಣಿರತ್ನಂ ಅವರ ರೋಜಾ ಚಿತ್ರಕ್ಕೆ.

1995ರಲ್ಲಿ ತೆರೆ ಕಂಡ ಬಾಂಬೆ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿತ್ತು. ಕೆಹನಾ ಹೇ ಕ್ಯಾ ಈ ಹಾಡು ಎಷ್ಟು ಪ್ರಸಿದ್ಧಿಯಾಯಿತು ಅಂದರೆ, ಪ್ರಖ್ಯಾತ ಅಮೆರಿಕನ್ ಗಾಯಕಿ ಸಿಯಾರಾ ತನ್ನ ಟರ್ನ್ ಇಟ್ ಅಪ್ ಹಾಡಿನಲ್ಲಿ ಕೆಹನಾ ಹೇ ಕ್ಯಾ ಹಾಡಿನ ಮ್ಯೂಸಿಕ್ ಬೀಟ್ ಅನ್ನು ಸ್ಯಾಂಪಲ್ ಆಗಿ ಬಳಸಿಕೊಂಡಿದ್ರಂತೆ. ಬ್ರಿಟನ್ನ ಪ್ರಸಿದ್ಧ ದಿ ಗಾರ್ಡಿಯನ್ನ ಪತ್ರಿಕೆ ಪ್ರಕಟಿಸಿದ ಸಾರ್ವಕಾಲಿಕ 100 ಅತ್ಯುತ್ತಮ ಸೌಂಡ್ ಟ್ರ್ಯಾಕ್ಗಳ ಪಟ್ಟಿಯಲ್ಲಿ ಮಣಿರತ್ನಂ ಅವರ ಬಾಂಬೆ ಆಲ್ಬಮ್ ಕೂಡ ಸ್ಥಾನ ಪಡೆದಿದೆ.

ಕೃಷ್ಣವೇಣಿ ಪ್ರಸಾದ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ, ಸುಮಧುರವಾದ ಮಾಹಿತಿ, ಅದ್ಭುತವಾದ ಹಾಡುಗಳು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮ ಶ್ರೀಧರ್ ಪನ್ನಗ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ನೀವು ಸಹ ಕಾರ್ಯಕ್ರಮದ ಕುರಿತಾಗಿ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480109013 ಮಣಿರತ್ನಂ ಅವರೇ ಹಿಂದಿಯಲ್ಲಿ ನಿರ್ದೇಶಿಸಿದ ಸಿನಿಮಾಗಳೆಂದರೆ ಯುವ ಮತ್ತು ಗುರು, ಅಭಿಷೇಕ್ ಬಚ್ಚನ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಚಿತ್ರಗಳು ಮಣಿರತ್ನಂ ಅವರ ಗರಡಿಯಲ್ಲಿ. ಇದೀಗ ಯುವ ಚಿತ್ರದ ಗೀತೆ ಅದ್ನಂ ಸಮಿ, ಅಲ್ಕಾಯಗ್ನಿಕ್ ಅವರ ಗಾಯನದಲ್ಲಿ ಮೆಹಬೂಬ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

ಗುರು ಸಿನಿಮಾ ಪ್ರಖ್ಯಾತ ಉದ್ಯಮಿ ಧೀರುಭಾಯಿ ಅಂಬಾನಿಯವರ ಜೀವನದಿಂದ ಪ್ರೇರಿತವಾಗಿತ್ತು. ಇದರಲ್ಲಿ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಅವರು ನಟಿಸಿದ್ರು. ಗುರು ಚಿತ್ರದ ಬರಸೋರೆ ಮೇಘ ಸೂಪರ್ ಹಿಟ್ ಮಳೆ ಹಾಡನ್ನು ಶೂಟ್ ಮಾಡಲು ಮಣಿರತ್ನಂ ಅವರು ಯಾವುದೇ ಆರ್ಟಿಫಿಷಿಯಲ್ ಮಳೆ ಬಳಸಿರಲಿಲ್ಲ, ಬದಲಾಗಿ ನಿಜವಾದ ಮುಂಗಾರು ಮಳೆಗಾಗಿ ಕಾದು ಶೂಟ್ ಮಾಡಿದ್ರು. ಇದೀಗ ಗುರು ಚಿತ್ರದ ಗೀತೆ ಚಿನ್ಮಯಿ ಕೀರ್ತಿಯವರ ಗಾಯನದಲ್ಲಿ

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಎಫ್ಎಂ ರೇನ್ಬೋದಲ್ಲಿ ಪ್ರಸಾರವಾಗುವ ಸುಕುನ್ ಕೇಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸುಮಧುರ ಹಿಂದಿ ಹಾಡುಗಳು ಮನಸ್ಸಿಗೆ ಸಂತೋಷವನ್ನ ನೀಡ್ತಾ ಇದ್ದಾವೆ, ಜೊತೆಗೆ ಬಾಲಿವುಡ್ ಸಂಗೀತ ಕ್ಷೇತ್ರದ ಗಣ್ಯರ ಬಗ್ಗೆ ನೀಡುವ ಮಾಹಿತಿಯು ಆಸಕ್ತಿದಾಯಕವಾಗಿದೆ. ಇಂದು ಸಂಗೀತ ನಿರ್ದೇಶಕ ಅವರ ಕುರಿತು ನೀಡಿದ ಮಾಹಿತಿ ತುಂಬ ಚೆನ್ನಾಗಿತ್ತು. ಮಾಹಿತಿ ಅನಿಸಿಕೆ ಮತ್ತು ಮನರಂಜನೆಗಳ ಸಮನ್ವಯದೊಂದಿಗೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಇಂತಹ ಉತ್ತಮ ಕಾರ್ಯಕ್ರಮವನ್ನ ಶ್ರೋತೃಗಳಿಗೆ ನೀಡುತ್ತಿರುವ ನಿಮಗೂ ಹಾಗೂ ಸಂಪೂರ್ಣ ತಂಡಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಬಿಜಾಪುರದಿಂದ ಯೂನುಸ್, ಒಳ್ಳೆಯ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇನ್ನು ದಿಲ್ ಸೆ ಚಿತ್ರ, ದಿಲ್ ಸೆ ಸಿನಿಮಾದ ಸತ್ರಂಗಿ ರೇ ಹಾಡನ್ನು ಲಡಾಖ್ನ ಕಠಿಣ ಚಳಿಯಲ್ಲಿ ಶೂಟ್ ಮಾಡಲಾಗಿತ್ತು. ಸಂತೋಷ್ ಶಿವನ್ ಮತ್ತು ಮಣಿರತ್ನಂ ಅವರು ಯಾವುದೇ ಕೃತಕ ಲೈಟ್ಗಳನ್ನು ಬಳಸದೆ ಕೇವಲ ಸೂರ್ಯನ ನೈಸರ್ಗಿಕ ಬೆಳಕು ಮತ್ತು ಪ್ರತಿಫಲಕಗಳು ಅಂದರೆ ರಿಫ್ಲೆಕ್ಟರ್ಸ್ ಬಳಸಿ ಆ ಅದ್ಭುತ ವಿಜುವಲ್ಸ್ನ ಸೃಷ್ಟಿಸಿದರು. ಇದೀಗ ದಿಲ್ ಸೆ ಚಿತ್ರದ ಸತ್ರಂಗಿ ರೇ ಗೀತೆ ಸೋನು ನಿಗಮ್, ಕವಿತಾ ಕೃಷ್ಣಮೂರ್ತಿ ಅವರ ಗಾಯನದಲ್ಲಿ, ಗುಲ್ಸರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

ಇನ್ನು ರಾವಣ್ ಸಿನಿಮಾ. ರಾವಣ್ ಸಿನಿಮಾದಲ್ಲಿ ನೆರಳು ಬೆಳಕಿನ ಆಟ. ರಾವಣ್ ಸಿನಿಮಾದಲ್ಲಿ ಕಾಡಿನ ದೃಶ್ಯಗಳನ್ನು ಶೂಟ್ ಮಾಡಲು ತೇವ ಭರಿತ ಮತ್ತು ಮಂಜು ಮುಚ್ಚಿದ ವಾತಾವರಣವನ್ನೇ ಆಯ್ದುಕೊಂಡಿದ್ರು. ಪಾತ್ರಗಳ ಮನಸ್ಥಿತಿಯನ್ನು ತೋರಿಸಲು ಮುಖದ ಅರ್ಧ ಭಾಗಕ್ಕೆ ಮಾತ್ರ ಬೆಳಕು ಕೊಟ್ಟು ಇನ್ನರ್ಧ ಭಾಗವನ್ನು ಕತ್ತಲಲ್ಲಿಟ್ಟು ವಿಶಿಷ್ಟ ಶೈಲಿಯನ್ನು ಪರಿಚಯಿಸಿದರು. ಇದೀಗ ರಾವಣ್ ಚಿತ್ರದ ಗೀತೆ ವಿಜಯಪ್ರಕಾಶ್ ಹಾಗೂ ಮುಸ್ತಫಾ ಅವರ ಗಾಯನದಲ್ಲಿ ಗುಲ್ಜಾರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

ಸುಕೂನ್ ಕೇಪಲ್ ಕಾರ್ಯಕ್ರಮ ಹಾಡುಗಳು ತುಂಬಾ ಇಂಪಾಗಿ ಮೂಡಿ ಬರ್ತಾ ಇದೆ. ಅನಂತ ಅನಂತ ಧನ್ಯವಾದಗಳು ಅಂತ ವಿಜಯಪುರ ಜಿಲ್ಲೆ ಕೆಸಿ ನಗರದಿಂದ ವಿಠಲ್ ರಾವ್ ಕುಲಕರ್ಣಿ ಅವರು ಸಂದೇಶವನ್ನ ಕಳಿಸಿದ್ರು. ಆನಂದ ಕುಲಕರ್ಣಿ ಸೂಲೆಪೇಟಾಯಿಂದ ಸುಕೂನ್ ಕೇಪಲ್ ಕಾರ್ಯಕ್ರಮ ಸೂಪರ್ ಹಿಟ್ ಹಿಂದಿ ಹಾಡುಗಳನ್ನ ಕೇಳುತ್ತಿದ್ವಿ, ಹಾಡುಗಳೆಲ್ಲ ಇಷ್ಟ ಆಗ್ತಾ ಇದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಹೆಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಮೇಡಮ್, ಊಟದ ಜೊತೆ ಮಾವಿನ ಹಣ್ಣು ತಿನ್ನುತ್ತಾ ಒಳ್ಳೆಯ ಹಾಡುಗಳು ನಮ್ಮ ಮನ ತಣಿಸ್ತಾ ಇವೆ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಶುಭರಾತ್ರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆ, ಹಾಡುಗಳು ಸೂಪರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸುಕೂನ್ ಕೇಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ಇಸ್ಮೈಲ್, ಸುಕೂನ್ ಕೇಪಲ್ ಕಾರ್ಯಕ್ರಮ ತುಂಬಾನೇ ಸೊಗಸಾಗಿ ಮೂಡಿ ಬರ್ತಾ ಇದೆ ಮೇಡಮ್, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮಣಿರತ್ನಂ ಅವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 10:01. ಕನಸಿನ ಲೋಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿಮಗಾಗಿ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆ, ರಾಮ್ ಪ್ರಸಾದ್ ಹಾಗೂ ನಂದಿತಾ ಅವರ ಗಾಯನದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ, ನಂತರ ಪ್ರೀತ್ ಸೇ ಚಿತ್ರದ ಗೀತೆ, ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 10:14, ಕನಸಿನ ಲೋಕ ಕಾರ್ಯಕ್ರಮ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಅಥವಾ ಕಾಂಡ್ಲ ಕಾಡುಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ನೀವು ನಮಗೆ ಹಾಡು ಅಥವಾ ವಿಷಯದ ಕುರಿತಾಗಿ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9490901013, 9480901013. ಇದೀಗ ಗೀತೆ ಸ್ಪರ್ಶ ಚಿತ್ರದಿಂದ ಪಂಕಜ್ ಉದಾಸ್, ಅರ್ಚನಾ ಉಡುಪ, ಕವಿತಾ ಕೃಷ್ಣಮೂರ್ತಿ ಅವರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ, ನಂತರ ನೀ ಬರೆದ ಕಾದಂಬರಿ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

0: ಚಿತ್ರದುರ್ಗದಿಂದ ಪಣ್ಣರಹಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ರ HLK ರೋಡ್ ಸಂದೇಶವನ್ನ ಕಳಿಸಿದ್ದಾರೆ. ಹಾಡುಗಳು ಸುಮಧುರವಾಗಿ ಬರ್ತಾ ಇದೆ. ಎಕ್ಸಲೆಂಟ್ ಮೇಡಮ್, ನನ್ನ ಫೇವ್ರೆಟ್ ಸಾಂಗ್ ನೀವು ಇಟ್ಟಿದ್ದ ನೆನಪಿಲ್ಲವು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕನಸಿನ ಲೋಕದಲ್ಲಿ ಒಂದಕ್ಕೊಂದು ಮಧುರವಾದ ಹಾಡುಗಳು ಬೆಳಗಿನಿಂದ ದುಡಿದ ಮನಸ್ಸಿಗೆ ಈ ತಂಪಾದ ಹೊತ್ತಿನಲ್ಲಿ ಖುಷಿ ನೀಡ್ತಾ ಇದ್ದಾವೆ ಹಾಗೆ ಅಂತ ಹೇಳಿ ಚಿದಾನಂದ TB ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದನಿ ಪ್ರಸಾರ ಮಾಡುತ್ತಿರುವ ಚಂದದ ಹಾಡುಗಳು ಕೇಳ್ತಾ ಇದ್ರೆ ಮನಸ್ಸಿಗೆ ಎಲ್ಲೆಲ್ಲದ ಖುಷಿ ಆಗ್ತಾ ಇದೆ. ಅದರಲ್ಲೂ ಬರೆಯದ ಮೌನದ ಕವಿತೆ ಹಾಡಾಯಿತು ಎಂಬ ಗೀತೆ ತುಂಬಾನೇ ಇಷ್ಟ ಆಯಿತು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಸೂಪರ್ ಪ್ರೋಗ್ರಾಮ್, ನೈಸ್ ಸಾಂಗ್ಸ್ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತಂಪಾದ ರಾತ್ರಿಯಲ್ಲಿ ಇಂಪಾದ ಹಾಡುಗಳು ಕೇಳಲು ಖುಷಿ ಆಗ್ತಾ ಇದೆ. ಶುಭರಾತ್ರಿ ಅಂತ ಸೀತಮ್ಮ, ಅನ್ನಪೂರ್ಣ, ಮಂಜುನಾಥ್, ಅನ್ನಪೂರ್ಣ, ಶರಣ್ಯ, ಶ್ರೀಜಿತ್, ಶ್ರೀಹನ್, ಶ್ರೀಯ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮುಂದಿನ ಒಳ್ಳೆಯ ಗೀತೆಯನ್ನು ನನ್ನ ಮಗಳು ಚರಿತಾಗೋಸ್ಕರ ಪ್ರಸಾರ ಮಾಡ್ತೀರಾ? ಅವಳಿಗೆ ಕಾಮನ ಬಿಲ್ಲಿನ ಹಾಡು ಮತ್ತು ಸಂಭಾಷಣೆ ಬಹಳ ಇಷ್ಟ. ಅವಳಿಗೆ 9 ವರ್ಷ ಈಗ. ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ. ನಂತರ ಅನುಷಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಶಿವಾನಂದ ಹಲ್ಲೂರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮ್ಯಾಂಗ್ರೋವ್ ಕಾಡು ಅಥವಾ ಕಾಂಡ್ಲಾ ಕಾಡುಗಳ ಕುರಿತಾದ ಮಾತುಕತೆ ಈ ಹೊತ್ತಿನ ವಿಶೇಷ. ಮ್ಯಾಂಗ್ರೋವ್ಗಳು ಅತಿ ಹೆಚ್ಚು ಉಪ್ಪು ನೀರಿರುವ ಕರಾವಳಿ ಪ್ರದೇಶಗಳಲ್ಲಿ, ನದಿ ಮತ್ತು ಸಮುದ್ರ ಸೇರುವ ಜಾಗಗಳಲ್ಲಿ ಬೆಳೆಯುವ ವಿಶೇಷ ಸಸ್ಯ ಪ್ರಭೇದಗಳು. ಇವು ತೀವ್ರವಾದ ಪರಿಸರ ಪರಿಸ್ಥಿತಿಯನ್ನು ತಡೆದುಕೊಳ್ಳಬಲ್ಲ ವೈಶಿಷ್ಟ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಸ್ಯಗಳಿಗೆ ಇತರ ಸಾಮಾನ್ಯ ಸಸ್ಯಗಳಿಗಿಂತ ವಿಭಿನ್ನವಾದ ಕೆಲವು ವಿಶಿಷ್ಟ ವೈಶಿಷ್ಟ್ಯಗಳು ಇವೆ. ಉಸಿರಾಡುವ ಬೇರುಗಳು ಅಂದರೆ ನ್ಯೂಮ್ಯಾಟೋಫೋರ್ಸ್. ಮಣ್ಣಿನಲ್ಲಿ ಆಮ್ಲಜನಕದ ಕೊರತೆ ಇರುವುದರಿಂದ ಈ ಸಸ್ಯಗಳ ಬೇರುಗಳು ನೆಲದಿಂದ ಮೇಲಕ್ಕೆ ಅಂದರೆ ಆಕಾಶದ ಕಡೆಗೆ ಬೆಳೆಯುತ್ತೆ. ಇವುಗಳು ಗಾಳಿಯಿಂದ ನೇರವಾಗಿ ಆಮ್ಲಜನಕವನ್ನು ಹೀರಿಕೊಳ್ಳುತ್ತೆ. ಜೊತೆಗೆ ಉಪ್ಪು ನಿರೋಧಕ ಶಕ್ತಿ, ಸಾಲ್ಟ್ ಟಾಲರೆನ್ಸ್. ಇವು ಉಪ್ಪು ನೀರನ್ನು ಹೀರಿಕೊಂಡರೂ ಎಲೆಗಳ ಮೂಲಕ ಹೆಚ್ಚುವರಿ ಉಪ್ಪನ್ನು ಹೊರಹಾಕುವ ವಿಶಿಷ್ಟ ಗ್ರಂಥಿಗಳನ್ನು ಹೊಂದಿರುತ್ತೆ. ಜೊತೆಗೆ ವಿವಿಪ್ಯಾರಿಟಿ. ಇವುಗಳ ಬೀಜಗಳು ಮರದಲ್ಲಿ ಇರುವಾಗಲೇ ಮೊಳಕೆಯೊಡೆದು ಸಣ್ಣ ಸಸ್ಯಗಳಾಗಿ ಮಾರ್ಪಡುತ್ತೆ. ನಂತರ ಅವು ಕೆಳಗೆ ಬಿದ್ದು ಕೆಸರಿನಲ್ಲಿ ನೇರವಾಗಿ ಬೇರೂರುತ್ತೆ. ಇದೀಗ ಮುಂದಿನ ಗೀತೆ ಬೆಟ್ಟದ ಹೂ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ, ಪುನೀತ್ ರಾಜ್ಕುಮಾರ್ ಅವರ ಗಾಯನದಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ನಂತರ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಿಂದ SS ಜಾನಕಿ ಅವರ ಗಾಯನದಲ್ಲಿ, ಚಿ ಉದಯಶಂಕರ್ ಅವರದ್ದೇ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ.
1: ನಾನು
2: ಐ,
1: ನೀನು
2: ಯು,
1: ಕಾಡು
2: ಫಾರೆಸ್ಟ್,
1: ಬೆಟ್ಟ
2: ಮೌಂಟೇನ್,
1: ಹೂ
3: ಫ್ಲವರ್,
1: ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆರೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್.

ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಟೂ ಮೆನಿ ವರ್ಡ್ಸ್ ವೇಟ್ ಒನ್ ಮಿನಿಟ್ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ 10 rupees ಆಫ್ಟರ್ ಜಾಯಿನಿಂಗ್ ರಾಮ್.

ಫೋಟೋ ಜಿದ್ದಿ ಕುಮತೆ ಬಿಜಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿಎಸ್ ಭೋಜರಾಜ್ ಸುಧಾ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕು ಹಾಡುಗಳು ಸೂಪರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಶಿವಾನಂದ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕ ಸೊಗಸಾದ ಹಾಡುಗಳು, ಇಲ್ಲಿ ಜೋರು ಮಳೆ, ಎಲ್ಲೂ ಹೊರಗಡೆ ಎಲ್ಲೂ ಹೋಗದೆ ಹಾಡು ಕೇಳ್ತಾ ಇದ್ದೀವಿ, ನಿಮಗೆ ಧನ್ಯವಾದಗಳು. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನಿಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಿಸಿ ಬಿಸಿ ರಾಗಿ ಮುದ್ದೆ, ಅವರೆ ಕಾಳು, ಹುಳಿ, ಆಲೂಗಡ್ಡೆ, ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಬರ್ತೀನಿ. ನಂತರ ಶ್ರೀನಿವಾಸ್ ಬೆಂಗಳೂರಿನಿಂದ ಮ್ಯಾಂಗ್ರೋವ್ಸ್ ಕುಷನ್ ಥರ, ದೇ ಪ್ರಿವೆಂಟ್ ಲ್ಯಾಂಡ್ ಎರೋಷನ್ ಆ್ಯಂಡ್ ರೆಡ್ಯೂಸ್ ಟೈಡಲ್ ಎಫೆಕ್ಟ್ ಅಂತ ಹೇಳಿ ಮ್ಯಾಂಗ್ರೋವ್ಸ್ ಕುರಿತಾದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಭಾಕರ ಪಾಸ್ತೆ ವಿದ್ಯಾನಗರ ಹುಬ್ಬಳ್ಳಿಯಿಂದ, ನನ್ನ ಮೊಮ್ಮಗ ಕೇದಾರ್ ಅವನು ಮಾವಿನ ಹಣ್ಣು ತಿನ್ನುತ್ತಾ ಹಾಡುಗಳನ್ನು ಕೇಳ್ತಾ ಇದ್ದಾನೆ, ಇಂದು ಅವನ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಮೊಮ್ಮಗನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರಭಾಕರ ಪಾಸ್ತೆಯವರೇ. ನಂತರ ನಮಸ್ಕಾರ ಮೇಡಮ್, ನಮಗೆ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಖುಷಿ ಉಳಿಸ್ತಾ ಇದ್ದಾವೆ ಅಂತ ಶ್ರೀಹರಿ ಸುದರ್ಶನ್ ನಾಗರಬಾವಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಎಲ್ ಎನ್ ಪುರಂ ಗೋಪಿಕಾ ರಾಣಿಯವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ತುಂಬ ಮಧುರವಾದ ಹಳೆಯ ಹಾಡುಗಳು, ಮನಸ್ಸಿಗೆ ಹಿತವಾದ ಹಾಡುಗಳು, ಮನಸ್ಸಿಗೆ ಹಿತ ನೀಡುವ ಹಾಡುಗಳು, ಇದರ ಜೊತೆಗೆ ನಿಮ್ಮ ಇಂಪಾದ ಮಾತುಗಳು, ಜೊತೆಗೆ ನಿಮ್ಮ ಸೊಗಸಾದ ನಿರೂಪಣೆ ಕೇಳಿ ಸಂತೋಷವಾಗ್ತಾ ಇದೆ. ದಿನದ ದಣಿವು ತಾನಾಗೆ ಕಳೆದು ಕಣ್ಣುಗಳು ನಿದ್ರೆಗೆ ಜಾರ್ತಾ ಇದೆ ಅಂತ ಡಾಕ್ಟರ್ ಚಂದ್ರಕಾಂತ್ ಚಂದಾಪುರ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೈಲಿನಲ್ಲಿ ಗೋಕರ್ಣ ರೈಲ್ವೆ ಸ್ಟೇಷನ್ ಆದ ನಂತರ ಕುಮುಟಾಗೆ ಹೋಗುವಾಗ ಬಲಗಡೆ ಸಿಗುವ ಪ್ಲಾಂಟೇಶನ್ ಕಾಂಡ್ಲಾ ಪ್ಲಾಂಟೇಶನ್ ಅಂತ ಕಾರವಾರದಿಂದ ನವ್ಯ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ಹೌದು. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಎಚ್ ಎಲ್ ಕೆ ರೋಡ್, ಇಂತಹ ಹಾಡುಗಳು ಬಹಳ ಸಂತೋಷವಾಗಿ ನಿದ್ದೆ ಮಾಡುತ್ತಾ ಕೇಳ್ತಿದ್ರೆ ಆ ಕೃಷ್ಣನೇ ಬಂದ ಹಾಗೆ ಅನಿಸುತ್ತೆ, ಎಕ್ಸಲೆಂಟ್ ಸಾಂಗ್ಸ್ ಕೇಳಿಸ್ತಾ ಇರೋದಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಹೀಗೆ ಕರ್ನಾಟಕದ ಕಾಂಡ್ಲಾ ಕಾಡುಗಳನ್ನು ನೋಡೋದಾದರೆ ಕಾರವಾರ, ಅಂಕೋಲಾ, ಕುಂದಾಪುರ, ಮಂಗಳೂರು, ಇಲ್ಲಿ ನಾವು ಕಾಂಡ್ಲಾ ಕಾಡುಗಳು ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್, ಮ್ಯಾಂಗ್ರೋವ್ ಕಾಡುಗಳನ್ನು ನೋಡಬಹುದು. ಇದೀಗ ಮುಂದಿನ ಗೀತೆ ಆನಂದ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ.

ಬಿಸಿಲೇ ಇರಲಿ, ಮಳೆ ಬರಲಿ, ಕಾಡಲಿ ಮೇಡಲಿ, ಅಲೆವೇ ಹಾಡು ಚೆನ್ನಾಗಿ ಮುಡಿಬಂತು ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ಕಾರ ಕಲ್ಬುರ್ಗಿಯ ಕಪ್ಪು ಮೋಡದಲ್ಲಿ ಬೆಳ್ಳಿಯ ಚಂದ್ರ ಕಂಗೊಳಿಸುತ್ತಿದ್ದಾನೆ. ಇಂಪಾದ ತಂಗಾಳಿಯಲ್ಲಿ ಇಂಪಾದ ಹಾಡುಗಳು ಕೇಳಿ ಬರುತ್ತಿವೆ. ಕಾಮನಬಿಲ್ಲಿನಲ್ಲಿ ನೀವೇನಂತೀರಾ ಮೇಡಮ್ ಅಂತ ಹೇಳಿ ಕಲ್ಬುರ್ಗಿಯಿಂದ ರಾಧಾಕೃಷ್ಣ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮಳೆಗೀತೆ ಬಂದರೆ ಚಂದ ಇರ್ತದೆ ಅಂತ ಅನುಷಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ. ಮೋಹನ್ ಬೀದರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಬೀದರ್ನಲ್ಲಿ ಈಗ ಮಳೆ ಜೋರಾಗಿ ಬರ್ತಾ ಇದೆ, ಆದರೂ ಹಾಡು ಕೇಳ್ತಾ ಇದ್ದೀನಿ ಅಂತ ಧನ್ಯವಾದಗಳು. ಆಲ್ ಸಾಂಗ್ ಸೂಪರ್ ಅಂತ ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರು APMC ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪ್ರಭಾಕರಯ್ಯ ಚೈತ್ರಯ್ಯನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಮೇಡಮ್ ಕನಸಿನ ಲೋಕದ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿವೆ, ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಶುಭವಾಗಲಿ ಅಂತ ಪರಮ್ ಅವರು ತೀರ್ಥಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ರಿತನ್ಯ ಬೆಳಗುರ್ಕಿ ಲಿಂಗಸಗೂರಿನಿಂದ ಸುಂದರವಾದ ರೋಮಾಂಚನ ಮೂಡಿಸುವ ಸುಮಧುರವಾದ ಹಾಡು ಮತ್ತು ಕಾಡುಗಳ ಬಗ್ಗೆ ವಿಷಯ ಗೊತ್ತೇ ಇರಲಿಲ್ಲ ಮೇಡಮ್, ಧನ್ಯವಾದಗಳು, ಶುಭರಾತ್ರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್, ನಾವು ರೂಪಾ ಶ್ರೀನಿವಾಸ್, FM ರೇನ್ಬೋ ಫ್ಯಾನ್ಸ್ ಫ್ರಮ್ ಬೆಂಗಳೂರು, ಶ್ರೀಗಂಧದ ಕವಲು. ಈ ಮಳೆಯಲ್ಲಿ ಊಟ ಮಾಡ್ತಾ ಹಾಡುಗಳನ್ನು ಕೇಳ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಧನ್ಯವಾದಗಳು. ಇನ್ನು ಮ್ಯಾಂಗ್ರೋವ್ ಕಾಡುಗಳು ಕರಾವಳಿಯ ಕಾವಲುಗಾರ ಅಂತ ಹೇಳ್ಬೋದು. ಕಾಂಡ್ಲಾ ಕಾಡುಗಳನ್ನು ಪ್ರಕೃತಿಯ ಜೈವಿಕ ಗೋಡೆಗಳು ಅಂತ ಕರೆಯಲಾಗುತ್ತೆ. ಇವು ಕರಾವಳಿ ಪ್ರದೇಶಗಳನ್ನು ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸುತ್ತೆ. ಸುನಾಮಿ ಮತ್ತು ಚಂಡಮಾರುತ ತಡೆಗಟ್ಟುತ್ತೆ. ತೀವ್ರವಾಗಿ ಬರುವ ಸಮುದ್ರದ ಅಲೆಗಳ ವೇಗವನ್ನು ಇವುಗಳ ದಟ್ಟವಾದ ಬೇರುಗಳು ಕಡಿಮೆ ಮಾಡುತ್ತೆ. ಮಣ್ಣಿನ ಸವೆತ ಸಹ ತಡೆಗಟ್ಟುತ್ತೆ. ಇವುಗಳ ಬೇರುಗಳು ಕರಾವಳಿಯ ಕೆಸರು ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವುದರಿಂದ ಜಾಗದ ಸವೆತ ತಪ್ಪುತ್ತೆ. ಇನ್ನು ಜೈವಿಕ ವೈವಿಧ್ಯತೆ, ಮೀನುಗಳು, ಏಡಿಗಳು, ಸೀಗಡಿಗಳು ಮೊಟ್ಟೆ ಇಡಲು ಮತ್ತು ಮರಿ ಮಾಡಲು ಈ ಕಾಡುಗಳು ಸುರಕ್ಷಿತ ತಾಣಗಳಾಗಿವೆ. ಜೊತೆಗೆ ನೂರಾರು ಪಕ್ಷಿಗಳಿಗೆ ಮ್ಯಾಂಗ್ರೋವ್ ಕಾಡುಗಳು ಆಶ್ರಯ ತಾಣ. ಇದೀಗ ಮುಂದಿನ ಗೀತೆ ಮೇಘಮಾಲೆ ಚಿತ್ರದಿಂದ ರಾಜ್ಕುಮಾರ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ರಾತ್ರಿ ಸಮಯದಲ್ಲಿ ಇಂಪಾದ ಹಾಡುಗಳು ಮತ್ತು ರತ್ನ ಹವಳ ಎಲ್ಲ ಹಾಡುಗಳು ಸೂಪರ್. ನಾವು ರಾತ್ರಿಯ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತೇವೆ ಅಂತ ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಟುವಿ ಟುವಿ ಹಾಡು ಕೇಳುತ್ತಾ ವಯಸ್ಸಾದವರು ಕುಣಿಯುವ ಹಾಗಾಯಿತು ಮೇಡಮ್ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಎಫ್ಎಂ ರೇನ್ಬೋದಲ್ಲಿ ಪ್ರಸಾರವಾಗುವ ಕನಸಿನ ಲೋಕ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸುಮಧುರ ಹಳೆಯ ಕನ್ನಡ ಹಾಡುಗಳು ಮನಸ್ಸಿಗೆ ಸಂತೋಷವನ್ನ ನೀಡ್ತಾ ಇದೆ. ಜೊತೆಗೆ ನೀಡುವ ಮಾಹಿತಿಯು ಆಸಕ್ತಿದಾಯಕವಾಗಿದೆ, ತುಂಬಾ ಚೆನ್ನಾಗಿತ್ತು. ಮಾಹಿತಿ ಅನಿಸಿಕೆ ಮತ್ತು ಮನರಂಜನೆಗಳ ಸಮನ್ವಯದೊಂದಿಗೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಇಂತಹ ಉತ್ತಮ ಕಾರ್ಯಕ್ರಮವನ್ನು ಶ್ರೋತೃಗಳಿಗೆ ನೀಡುತ್ತಿರುವ ನಿಮಗೂ ಹಾಗೂ ಸಂಪೂರ್ಣ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇಂದ್ರನ ಅಮರಾವತಿ ಆಸ್ಥಾನದಲ್ಲಿ ಕುಳಿತು ಹಾಡು ಕೇಳಿದ ಹಾಗೆ ಭಾಸವಾಯಿತು ನೋಡ್ರಿ ಅಂತ ಹೇಳಿ ಕಸ್ತೂರಿ ಸೋ ಮುದಿಗೌಡ್ರು ಇನಾಮ ಹೊಂಗಲ ಸವದತ್ತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭರಾತ್ರಿ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶ್ರೀನಿವಾಸ್ ಮತ್ತು ಕುಟುಂಬದವರು ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮ್ಯಾಂಗ್ರೂವ್ ಕಾಡುಗಳು ಅಥವಾ ಕಾಂಡ್ಲಾ ಕಾಡುಗಳು ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ಭರ್ಜರಿ ಬೇಟೆ ಚಿತ್ರದಿಂದ, ಇಳಯರಾಜ ಅವರ ಗಾಯನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಇಳಯರಾಜ ಅವರದ್ದೇ ಸಂಗೀತ.